ಶುಭೋದಯ ಕೇಳ್ತಾ ಇದ್ರ, ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು ಆಕಾಶವಾಣಿ. ಸಮಯ ಆಗಿದೆ 6:01. ಡಿ ವಿ ಜಿಯ ಒಂದು ಕಗ್ಗ ಈ ರೀತಿ ಇದೆ. ದೊರೆಗೆ ನೀ ಭಿನ್ನ ಈಸೆ 108 ಬಯಕೆಗಳ, ಸರಿತನಕ್ಕೆ ತೋರ್ದನಿ ತನ್ ಅದರೊಳವ ನೀವಂ, ಅರಿಕೆ ಎಲ್ಲವ ನಡೆಸದಿರೆ ದೊರೆಯ ಸುಳ್ಳ ಹನೆ, ಕರುಣೆ ನಿರ್ಬಂಧವೇ ಮಂಕುತಿಮ್ಮ ಅಂತ ಪದಶಃ ಅರ್ಥ ಒಂದು. ಇನ್ನೊಂದು ಭಗವಂತನಿಗೆ ಕನೆಕ್ಟ್ ಮಾಡೋದು. ಭಗವಂತ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸ್ತಾನೆ, ಬೇಡದ ವರಗಳನ್ನು ಕೊಡ್ತಾನೆ ಅನ್ನೋದು ಲೋಕದ ನಂಬಿಕೆ. ಆದರೆ ಅವನು ಯಾವಾಗ ನೆರವೇರಿಸ್ತಾನೆ, ಹೇಗೆ ಕೊಡ್ತಾನೆ ಅನ್ನೋದು ಪ್ರಶ್ನೆ. ದೇವರನ್ನ ಬೇಡ್ಕೊಂಡು ಬೇಡ್ಕೊಂಡು ನಿರಾಶರಾದವರು ಎಷ್ಟೋ ಮಂದಿ ಇದ್ದಾರೆ ಅಲ್ವಾ. ವ್ರತ ಪೂಜೆ ಸೇವೆ ಸತ್ಕಾರಗಳನ್ನು ಬೇಕಾದಷ್ಟು ಮಾಡಿಯೂ ಕೂಡ ವರವನ್ನು ಕಾಣದವರು ಬಹಳಷ್ಟಿದ್ದಾರೆ. ಬಹುಶಃ ನಮ್ಮ ಲೋಕದಲ್ಲಿ ಅವರಿಗೇ ಹೆಚ್ಚಿರಬಹುದೇನೋ. ಈ ವಿಚಾರ ಹೇಗೆ ಅಂದರೆ, ಈ ಈಶ್ವರ ಕಾಮಿತಾರ್ಥ ಪ್ರಿಯ ಅಂತ ಹೇಳ್ತಾರೆ. ಅಂದರೆ ಅದೊಂಥರ ಭಕ್ತಿಯ ಹೆಚ್ಚುಗಾರಿಕೆಯನ್ನು ಸೂಚಿಸುವಂಥ ಮಾತು. ಈ ದೇವರು ಅಂತ ನಾವು ಏನನ್ನು ಕರಿತೀವಿ, ಅಲ್ಲಿ ದೇವರು ತನಗೋಸ್ಕರ ಅಂತ ಉಳಿಸ್ಕೊಂಡಿರುವಂತಹ ಕೆಲವು 3 ಅಧಿಕಾರಗಳನ್ನು ನಾವು ನೋಡಬಹುದು. ಒಂದು ಜಗದ್ವ್ಯವಸ್ಥೆ, ಇನ್ನೊಂದು ಕರ್ಮಗತಿ, ಮತ್ತು ಭಕ್ತಿ ಪರಿಪಾಲನೆ. ಮೂರನೇ ಇದೆಯಲ್ಲ ಈ ಭಕ್ತಿ ಪರಿಪಾಲನೆ, ಇದನ್ನು ನಡೆಸೋದ್ರಲ್ಲಿ ಮಿಕ್ಕೆರಡಕ್ಕೂ ಯಾವುದೇ ಥರದ ಧಕ್ಕೆ ಬರೋ ಹಾಗಿಲ್ಲ ಅಲ್ವಾ. ಸೊ ಒಬ್ಬ ಭಕ್ತ ತನ್ನ ಇಷ್ಟಕ್ಕಾಗಿ ಜಗದ್ವ್ಯವಸ್ಥೆಯನ್ನು ತಳ್ಳಿ ಹಾಕೋದಕ್ಕಾಗೋದಿಲ್ಲ ಅಥವಾ ಬದಲಾಯಿಸೋದಕ್ಕಾಗೋದಿಲ್ಲ. ಹಾಗೆ ಭಕ್ತ ಪೂರ್ವಕರ್ಮದ ನ್ಯಾಯವನ್ನು ಕೂಡ ಅಳಿಸಿಹಾಕಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಈ ವಿಷಯವನ್ನು ಕಗ್ಗದಲ್ಲಿ ಬಹಳ ಸುಂದರವಾಗಿ ಒಬ್ಬ ರಾಜ ಮತ್ತು ಪ್ರಜೆಗಳ ಮಧ್ಯದಲ್ಲಿ ಡಿ ವಿ ಜಿ ವಿವರಿಸಿದ್ದಾರೆ. ಒಬ್ಬ ಪ್ರಜೆ ತನ್ನ 108 ಬೇಡಿಕೆಗಳನ್ನು ಸೂಚಿಸಿ ರಾಜ್ಯದ ಮುಖ್ಯಸ್ಥ ಅಥವಾ ದೊರೆಯ ಬಳಿ ಹೋಗಿ ಅರ್ಜಿಯನ್ನು ಸಲ್ಲಿಸ್ತಾನಂತೆ. ಇದಾಗಬೇಕು, ಅದಾಗಬೇಕು, ಹಂಗೆ ಕೊಡಿ, ಹಿಂಗೆ ಕೊಡಿ ಅಂತ. ರಾಜನಿಗೂ ಕೂಡ ತನಗೆ ನಿರ್ಬಂಧಗಳಿರುತ್ತೆ, ರಾಜ್ಯದ ವ್ಯವಸ್ಥೆಯನ್ನು ನೋಡಬೇಕಾಗತ್ತೆ, ಇತರ ಜನರ ಬೇಡಿಕೆಗಳು ಮುಂತಾದ ಅನೇಕ ವಿಚಾರಗಳನ್ನು ಪರಿಗಣಿಸಿ ಅದರಲ್ಲಿ ತನಗೆ ಸರಿ ಅಂತ ತೋರಿದಷ್ಟು ಬೇಡಿಕೆಗಳನ್ನು

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹೇಳ್ತಾ ಇದ್ರ ಇದು ಬೆಂಗಳೂರು ಆಕಾಶವಾಣಿ ಎಫ್ ಎಂ ರೈನ್ಬೋ ಸ್ಟುಡಿಯೋ. ಸಮಯ ಹೇಳ್ತಾ ಇದೆ 6:10 ಆಗಿದೆ ಈಗ. ಸೊ ಇದು ನಾದಾರ್ಚನೆಯ ಸಮಯ. ಸುಂದರ ಗೀತೆಗಳು ನಿಮಗೋಸ್ಕರ ಅಂತ ಪ್ರಸಾರ ಆಗುತ್ತೆ. ಬಾಂಬೆ ಜಯಶ್ರೀಯವರ ಧ್ವನಿಯಲ್ಲಿ ಪುರಂದರದಾಸರ ಸುಂದರ ಕೃತಿ ನಿಮಗಾಗಿ, ಅದಾದ ನಂತರ ಸಂಗೀತ ಕಟ್ಟಿ ಅವರ ಧ್ವನಿಯಲ್ಲಿ ಡಾಕ್ಟರ್ ಎಚ್ ವಿ ಕಟ್ಟಿಯವರ ಸುಂದರ ರಚನೆ, ಉಪೇಂದ್ರ ಕುಮಾರ್ ಅವರ ಸಾಹಿತ್ಯ. ಕೇಳ್ತಾರೆ ಎಫ್ ಎಂ ರೈನ್ಬೋ.

ನಾದಾರ್ಚನೆ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಇದು ಎಫ್ ಎಂ ರೇನ್ಬೋ ಕನ್ನಡ ಕಾಮನವಿಲ್ಲು. ಸ್ಟುಡಿಯೋ ಸಮಯ ಹೇಳ್ತಾ ಇದೆ 6:21 ಆಗಿದೆ ಅಂತ. ಎಲ್ಲರಿಗೂ ಗೊತ್ತಿರೋ ಹಾಗೆ ಆಷಾಢ ಮಾಸ ಶುರುವಾಗಿದೆ. ಆಷಾಢ ಮಾಸದೊಂದಿಗೇ ಸೂರ್ಯನ ಪಥ ಬದಲಾಗುತ್ತೆ. ಉತ್ತರಾಯಣ ಮುಗಿದು ದಕ್ಷಿಣಾಯಣ ಆರಂಭವಾಗುವ ಕಾಲ ಇದು. ಆಧ್ಯಾತ್ಮ ಶಾಸ್ತ್ರಗಳ ಪ್ರಕಾರ ಸೂರ್ಯನ ಈ ದಕ್ಷಿಣಮುಖಿ ಚಲನೆ ನಮ್ಮ ಮನಸ್ಸನ್ನು ಹೊರಗಿನ ಪ್ರಪಂಚದಿಂದ ಒಳಗಿನತ್ತ ತಿರುಗಿಸುವುದಕ್ಕೆ ಪ್ರೇರೇಪಿಸುತ್ತೆ. ಕೇವಲ ಭೌಗೋಳಿಕ ಬದಲಾವಣೆ ಅಷ್ಟೇ ಅಲ್ಲ, ನಮ್ಮ ಪ್ರಾಣಶಕ್ತಿಯು ಕೂಡ ಅಂತರ್ಮುಖಿಯಾಗುವ ನೈಸರ್ಗಿಕ ಸಮಯ ಇದು. ಸೊ ಅದಕ್ಕಾಗಿಯೇ ಈ ಅವಧಿಯಲ್ಲಿ ಧ್ಯಾನ ಮಾಡಿದ್ರೆ ಮನಸ್ಸು ಬೇಗ ಏಕಾಗ್ರತೆಯನ್ನು ಸಾಧಿಸುತ್ತೆ ಅಂತ ಹೇಳ್ತಾರೆ. ಮತ್ತಷ್ಟು ಮಾತಾಡೋಣ. ಹಾಗೆ ಹಾಡುಗಳ ಸಮಯ. ಲಕ್ಷ್ಮೀ ವರುಣ್ ಅವರ ಧ್ವನಿಯಲ್ಲಿ ಕನಕದಾಸರ ಸುಂದರ ದೇವರ ನಾಮ, ಅದಾದ ನಂತರ ವಿದ್ಯಾಭೂಷಣರ ಧ್ವನಿಯಲ್ಲಿ ಕನಕದಾಸರ ಮತ್ತೊಂದು ರಚನೆ. ವಿ ಕೆ ಟಿ ವಿ ಗೋಪಾಲಕೃಷ್ಣನ್ ಅವರು ಸಂಗೀತ ಸಂಯೋಜನೆಯನ್ನು ಮಾಡಿದ್ದಾರೆ. ಕೇಳ್ತಾರೆ ಎಫ್ ಎಂ ರೇನ್ಬೋ.

ಕೇಳ್ತಾ ಇದ್ದೀರಾ ನಾದಾರ್ಚನೆ ಕಾರ್ಯಕ್ರಮ ಸಾಗ್ತಾ ಇದೆ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ನಲ್ಲಿ. ಆಷಾಢ ಮಾಸದ ಬಗ್ಗೆ ಮಾತಾಡ್ತಾ ಇದ್ವಿ. ಆಷಾಢ ಮಾಸದ ಏಕಾದಶಿ ಅಂದರೆ ಈ ಶನಿವಾರದಿಂದ ಪವಿತ್ರವಾದ ಚಾತುರ್ಮಾಸ್ಯ ವ್ರತ ಆರಂಭವಾಗುತ್ತೆ. 4 ತಿಂಗಳ ಕಾಲ ಋಷಿ ಮುನಿಗಳು ಒಂದೆಡೆ ಕುಳಿತು ತಪಸ್ ಮಾಡುವಂತಹ ನಿಯಮ ಇದ್ದಿದ್ದಂತಹ ಕಾಲ ಇದು. ಸೊ ಇವತ್ತಿನ ಆಧುನಿಕ

ಲೆನ್ಸ್ನಲ್ಲಿ ನೋಡೋದಾದರೆ ನಮಗೆ ಮಾನಸಿಕ ಶಿಸ್ತು ಅಥವಾ ಮೆಂಟಲ್ ಡಿಸಿಪ್ಲಿನ್ ಅಂತ ಏನು ಹೇಳ್ತೀವಿ ಅದನ್ನು ಕಲಿಸೋದಕ್ಕೆ ಸೂಕ್ತವಾದ ಕಾಲ ಅಂತ ಹೇಳ್ತಾರೆ. ಪ್ರತಿ ನಿಮಿಷನೂ ಯಾವುದೋ ಒಂದು ಗಡಿಬಿಡಿಯಲ್ಲಿ ಓಡ್ತಾ ಇರುವಂತಹ ನಮಗೆ ಒಂದು ಕಡೆ ಸ್ಥಿರವಾಗಿ ಕುಳಿತು ನಮ್ಮ ಆಲೋಚನೆಗಳನ್ನು ಗಮನಿಸುವ ಅದ್ಭುತ ಅವಕಾಶವನ್ನು ಈ ಸಮಯ ನಮಗೆ ನೀಡುತ್ತೆ ಅಂತ ಹೇಳ್ತಾರೆ. ಹಾಗೆಯೇ ಆಷಾಢ ಮಾಸದಲ್ಲಿ ಸಾಮಾನ್ಯವಾಗಿ ಮಳೆ ತೀವ್ರವಾಗಿರುತ್ತೆ. ಸೊ ಆಕಾಶದಲ್ಲಿ ಮೋಡ ಕವಿದ ವಾತಾವರಣ ತುಂಬ ಕಾಮನ್ ಆಗಿರುತ್ತೆ. ಮನಸ್ಸು ಕೂಡ ನೈಸರ್ಗಿಕವಾಗಿ ಸ್ವಲ್ಪ ಮಂದವಾಗಿರುತ್ತೆ ಅಥವಾ ಆಲಸ್ಯದ ಕಡೆ ಜಾರ್ತಾ ಇರುತ್ತೆ. ಸೊ ಆಯುರ್ವೇದದಲ್ಲಾದರೆ ಇದನ್ನು ತಮಸ್ಸು ಅಂತ ಹೇಳ್ತಾರಂತೆ. ಈ ಸಮಯದಲ್ಲಿ ದಿನಕ್ಕೆ ಕೇವಲ 15 ನಿಮಿಷಗಳ ಕಾಲ ಪ್ರಾಣಾಯಾಮ ಮಾಡಿದ್ರೆ ಅಥವಾ ಮೈಂಡ್ಫುಲ್ಲಿ ಉಸಿರಾಡೋದನ್ನು ಅಭ್ಯಾಸ ಮಾಡಿದ್ರೆ ದೇಹದಲ್ಲಿ ಆಮ್ಲಜನಕ ಮಟ್ಟ ಹೆಚ್ಚಿ ಹಾಗೆ ಈ ಸೀಸನಲ್ ಮೂಡ್ ಸ್ವಿಂಗ್ಸನ್ನು ಕೂಡ ಕಡಿಮೆ ಮಾಡೋದ್ರಲ್ಲಿ ಸಹಾಯಕಾರಿ ಆಗಬಹುದು ಈ 15 ನಿಮಿಷಗಳು ಅಂತ ಹೇಳ್ತಾರೆ. ಸೊ ಖಂಡಿತ ಟ್ರೈ ಮಾಡಿ. ಮತ್ತೆರಡು ಸುಂದರ ಗೀತೆಗಳು ಬಾಂಬೆ ಸಿಸ್ಟರ್ಸ್ ಅವರ ಧ್ವನಿಯಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಎಲ್ ಕೃಷ್ಣನ್ ಅವರ ಸಂಗೀತ, ಅದಾದ ನಂತರ ಬಾಲ್ಮುರಳಿ ಕೃಷ್ಣ ಅವರ ಧ್ವನಿಯಲ್ಲಿ ಸಂಧ್ಯಾರಾಗ ಚಿತ್ರದ ಸುಂದರ ಗೀತೆ, ಜಿ ವಿ ಅಯ್ಯರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಹಾಗೂ ಬಾಲ್ಮುರಳಿ ಕೃಷ್ಣ ಅವರ ಸಂಗೀತ ಸಂಯೋಜನೆ ಇದೆ. ಹಾಡಿಗೆ ಕೇಳ್ತಾರೆ FM Rainbow.

ಕೇಳ್ತಾ ಇದ್ರೆ ಅದು FM ರೇನ್ಬೋ ಕನ್ನಡ ಕಾಮನಬಿಲ್ನಲ್ಲಿ ನಾದಾರ್ಚನೆ ಕಾರ್ಯಕ್ರಮ. ಆಷಾಢ ಮಾಸದ ಬಗ್ಗೆ ಮಾತಾಡ್ತಾ ಇದ್ವಿ. ಜಪ ಮತ್ತು ಮಂತ್ರ

ಸಂಘಟನೆಯ ಕಂಪನಗಳು ಈ ಹೊತ್ತಿನಲ್ಲಿ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಬಾಹ್ಯ ಗದ್ದಲಗಳು ಕಡಿಮೆ ಇರುವಂತಹ ಈ ತಿಂಗಳಲ್ಲಿ ಜಪ ಮಾಡುವುದಕ್ಕೆ ವಿಶೇಷವಾದ ಮಹತ್ವ ಇದೆ. ಯಾವುದೇ ಮಂತ್ರ ಅಥವಾ ಅಫರ್ಮೇಷನ್ಸ್, ಧನಾತ್ಮಕ ವಾಕ್ಯವನ್ನು ಜಪಿಸುವಾಗ ಸೃಷ್ಟಿಯಾಗುವಂತಹ ಸೌಂಡ್ ವೈಬ್ರೇಷನ್ ನಮ್ಮ ಮೆದುಳಿನ ಆಲ್ಫಾ ವೇವ್ಸನ್ನು ತಲುಪಿಸುತ್ತಂತೆ. ಸೊ ಇದು ಒತ್ತಡವನ್ನು ತಕ್ಷಣ ಕಡಿಮೆ ಮಾಡಿ ಆಳವಾದ ವಿಶ್ರಾಂತಿಯನ್ನು ನೀಡುವ ಒಂದು ಕೂಡ ಇದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಆಷಾಢ ಸಾಮಾನ್ಯವಾಗಿ ಶೂನ್ಯ ಮಾಸ ಅಂತ ಹೇಳ್ತಾರೆ ಅಲ್ವಾ, ಅಂದರೆ ಸಾಮಾನ್ಯವಾಗಿ ಲೌಕಿಕ ಕಾರ್ಯಗಳು ಈ ಸಮಯದಲ್ಲಿ ಬಹಳ ಕಡಿಮೆ. ಮನೆಯಲ್ಲಿ ಮದುವೆ, ಮುಂಜಿ, ಯಾವುದೇ ಥರದ ವಿಶೇಷ ಕಾರ್ಯಕ್ರಮಗಳನ್ನು ಕೂಡ ನಡೆಸೋದಿಲ್ಲ. ಆದರೆ ಆಧ್ಯಾತ್ಮಿಕವಾಗಿ ಇದೊಂದು ಶ್ರೀಮಂತ ಮಾಸ. ಮೆಡಿಟೇಷನ್ನ ಪರಮ ಗುರಿ ಅಂತ ಅಂದರೆ ಮನಸ್ಸನ್ನು ಶೂನ್ಯ ಮಾಡೋದು, ಅಂದರೆ ಈ ಥಾಟ್ಲೆಸ್ ಸ್ಟೇಟ್ ಅಂತ ಹೇಳ್ತಾರೆ. ಆಷಾಢ ನಮಗೆ ಈ ಶೂನ್ಯತೆಯ ಮಹತ್ವವನ್ನು ನೆನಪಿಸುತ್ತೆ. ಹೊರಗಿನ ಅಬ್ಬರಗಳು ಸ್ತಬ್ಧವಾದಾಗ ಮಾತ್ರ ಒಳಗಿನ ಶಾಂತಿಯ ಸದ್ದು ನಮಗೆ ಕೇಳೋದಕ್ಕೆ ಸಾಧ್ಯ ಅಲ್ವಾ. ಮತ್ತೆ ಸುಂದರ ಗೀತೆ, ಅರಿಶಿನ ಕುಂಕುಮ ಚಿತ್ರದ ಹಾಡು ಪಿ ಬಿ ಶ್ರೀನಿವಾಸ್ ಅವರ ಅಧ್ವರಿಯಲ್ಲಿ, ದರಾ ಬೇಂದ್ರೆಯವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ ಕೇಳ್ತಾರೆ. FM ರೈನ್ಬೋ.

0: ಸಮಯ ಆಗ್ತದೆ 6:50. ಇನ್ನು ಮುಂದೆ ಕೇಳಿ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನವ ಕರ್ನಾಟಕ ನಿರ್ಮಾತೃ ಅನಿಸಿಕೊಂಡವರು, ಗಾಂಧೀಜಿಯವರ ಅನುಯಾಯಿ, ಇಡೀ ಕರ್ನಾಟಕ ಗೌರವಿಸಿದ ರಾಜಕಾರಣಿ ಎಸ್ ನಿಜಲಿಂಗಪ್ಪನವರು, ಏಕೀಕರಣ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡವರು, ಸಜ್ಜನ ರಾಜಕಾರಣಿ, ಅನೇಕರಿಗೆ ಸ್ಫೂರ್ತಿ ಪ್ರೇರಣೆ ನೀಡಿದವರು. ಕರ್ನಾಟಕ ರತ್ನ, ನಾನು ಸಾಮಾನ್ಯರಲ್ಲಿ ಸಾಮಾನ್ಯ ಅಂದವರು ಸಿದ್ದವನಹಳ್ಳಿ ನಿಜಲಿಂಗಪ್ಪ.
2: ನಾವೇನಾದರೂ ಆಗ್ತೀವಿ ಅನ್ನೋದು ನಮಗೆ ಕನಸು ಮನಸ್ಸಿನಲ್ಲಿಲ್ಲ. ನಾವೇನಾದರೂ ಆಗಬೇಕು, ನಾವು ಮಂತ್ರಿಗಳಾಗಬೇಕು, ಅದಾಗಬೇಕು ಇದಾಗಬೇಕು ಅನ್ನೋದು ಕನಸು ಮನಸ್ಸಿನಲ್ಲೂ ನಮಗೆ ಯಾರಿಗೂ ಇರಲಿಲ್ಲ. ನಮಗೂ ಇರಲಿಲ್ಲ, ನಮ್ಮ ಮುಖಂಡರಿಗೂ ಇರಲಿಲ್ಲ, ಅದು ಇರಲಿಲ್ಲ. ಆದರೆ ನಾವು ಗೆಲ್ತೇವೆ, ಹೋರಾಟದಲ್ಲಿ ನಾವು ಯಶಸ್ವಿ ಆಗ್ತೇವೆ, ಮಹಾತ್ಮನೊಬ್ಬನ ಆಶೀರ್ವಾದ ಇದೆ ಅಂತಕ್ಕಂಥ ನಂಬಿಕೆ ಇತ್ತು, ನಮಗೆ ವಿಶ್ವಾಸ ಇತ್ತು. ಹ್ಯುಮಿಲಿಟಿ, ನಾವೊಂದು ಪಾಠ ಜೈಲಿನಲ್ಲಿ ಕಳೀತೇವೆ, ಅದು ಹೊರಗೆ ಬಂದಾಗೂ ಅದು ನಮ್ಮ ಜೀವನದಲ್ಲೇ ಹಾಸುಹೊಕ್ಕಾಗಿ ನಮ್ಮಲ್ಲಿ ಅದು ಬರ್ತದೆ, ಹ್ಯುಮಿಲಿಟಿ. ಇನ್ನೊಬ್ಬರ ವಿಚಾರದಲ್ಲಿ ಅವರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡಬೇಕು ಅಂತಕ್ಕಂಥ ಒಂದು ಪಾಠ ಕಲಿತೀವಲ್ಲಿ. ನಾವೆಲ್ಲರೂ ಒಂದೇ ಸಮ, ಅದು ಅದ್ರ ಜೊತೆಗೆ ಒಂದು ಜನಸಾಮಾನ್ಯರಿಗಾಗಿ ನಾವು ಸೇವೆ ಮಾಡಬೇಕು ಅಂತಕ್ಕಂಥ ಒಂದು ಮನೋಧರ್ಮ ಮತ್ತು ಮನೋಧಾರ್ಢ್ಯ, ಒಂದು ಶಕ್ತಿ, ಒಂದು ನಿರ್ಧಾರ ನಮ್ಮಲ್ಲಿ ಉಂಟಾಗ್ತದೆ. ಬಾಕಿದವರೆಲ್ಲ ಆಗ್ತದೋ ಇಲ್ಲೋ ನನಗೆ ಗೊತ್ತಿಲ್ಲ, ಆಗುತ್ತೆ ಅಂತ ನನ್ನಲ್ಲಂತೂ ಉಂಟಾಯಿತು. ಬಡವರಿಗಾಗಿ ದುಡಿಬೇಕು, ಅವರಿಗೋಸ್ಕರ ನಾವು ಏನು ಸೇವೆ ಮಾಡೋದು ತಮ್ಮ ಕಷ್ಟವಲ್ಲ, ಚಿಕ್ಕದಲ್ಲ ಹಾಗೆ ಅಂಥೇಳಿ ನಾನು ನನಗೆ ಬಂದಿರತಕ್ಕಂಥದ್ದು ಒಂದು. ಅಲ್ಲಿಂದ ಬಂದಾಗ ಹಳ್ಳಿಯಲ್ಲಿ, ಯಾಕೆಂದರೆ ಸಾಕಷ್ಟು ಪ್ರಚಾರ ಮಾಡಿದ್ದೆ, ಪ್ರವಾಸ ಮಾಡಿದ್ದೆ, ಹಳ್ಳಿಗಳ ಉತ್ಪನ್ನ ಜಾಸ್ತಿ ಆಗದ ಹೊರತು, ಅವರ ಜೀವನದ ಮಟ್ಟ ಹೆಚ್ಚಾಗದ ಹೊರತು, ರೈತನಿಗೆ ಏನೇನು ಸವಲತ್ತುಗಳು ಬೇಕೋ ಅದೆಲ್ಲವೂ ಸರ್ಕಾರ ಮಾಡದ ಹೊರತು, ಮತ್ತು ಜನಸಾಮಾನ್ಯರಿಗೆ ವಿದ್ಯಾಭ್ಯಾಸ ಆಗಿ ಅವರು ವಿದ್ಯಾವಂತರು ಜ್ಞಾನಿಗಳಾಗದ ಹೊರತು, ಸ್ವತಂತ್ರ ಬಂದು ಜನಜೀವನದ ಮಟ್ಟ ಜಾಸ್ತಿ ಆಗಲಿಕ್ಕಿಲ್ಲ ಅನ್ನೋದು ಒಂದು ಇತ್ತು ನನ್ನ ಮನಸ್ಸಿನಲ್ಲಿ. ಅದು ಬಂತು ನನಗೆ, ಅದು ಇತ್ತು. ಸ್ವತಂತ್ರ ಸಂಪಾದನೆಯೇ ಒಂದು ರಾಜಕೀಯ, ಅವ್ರು ನೋಡಿಸ್ಬೇಕು. ಸರ್ಕಾರ ಹೋಗಿ ನಮ್ಮ ಸರ್ಕಾರ ಬರಬೇಕು ಅನ್ನೋದೇ ರಾಜಕೀಯ, ಅದು ಅದರ ಹಾಸು ಹೊಕ್ಕಾಗಿರ್ತದೆ. ಸ್ವತಂತ್ರ ಬರಬೇಕು, ಅಧಿಕಾರವೂ ಬರಬೇಕು ಅನ್ನೋದು ಅದು ಇರ್ತದೆ. ಸ್ವತಂತ್ರವಾಗಿ ವೈಯಕ್ತಿಕವಾಗಿ ಬೇಕು ಅಂತ ಇದ್ರೂ ನಮಗೆ, ನಮ್ಮ ಜನಕ್ಕೆ ಅಧಿಕಾರ ಬೇಕು, ನಮ್ಮ ರಾಷ್ಟ್ರದಲ್ಲಿ ನಾವೇ ಆಳ್ಬೇಕು ಅಂತಕ್ಕಂಥದ್ದು, ಸ್ವತಂತ್ರ ಬೇಕು ಅಂತ ಅವು ಹಾಸು ಹೊಕ್ಕಾಗಿ ಎರಡು ಒಟ್ಟಿಗೆ ಹೋಗ್ತಾ ಇದ್ವು. ಕಾಂಗ್ರೆಸ್ ಸದಸ್ಯನಾಗಿ ಸಾಕಷ್ಟು ಕೆಲಸ ಮಾಡಿದೆ, ಅದಾಯಿತು. ಆ ನಂತರ ಏನಾಯಿತು ಅಂದರೆ ಸ್ವತಂತ್ರ ಬರಬೇಕು ಅಂಥೇಳಿ ತೀರ್ಮಾನ ಆಯಿತು. 1946 ಒಂದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ, ರಾಜ್ಯಾಂಗ ಸಭೆ ಸೇರಬೇಕು ಅಂತಾಯಿತು. ನನಗೆ ಚುನಾವಣೆ ಆಯಿತು ಅಲ್ಲಿಗೆ, ಬೊಂಬೈ ಇದರಿಂದ ಕರ್ನಾಟಕದಿಂದ ನನಗೆ ಚುನಾವಣೆ ಆಯಿತು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ. 1946 ನವೆಂಬರ್ನಿಂದ ಅಲ್ಲಿ ರಾಜಕೀಯಕ್ಕೆ ಹೊಕ್ಕಂಗಾಯಿತು, ಮೆಂಬರ್ ಆದೆ. ಆ ಮೆಂಬರ್ ಆಗಿ 3 ಕೆಲಸ ಮಾಡಿದ್ವು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಆಗಿ. ಅದು ರಾಜಕೀಯ, ಅದು ರಾಜ್ಯಾಂಗ ನಾವು ಕಲ್ಪಿಸಿಕೊಳ್ಳಲ್ಲ, ಕಾನ್ಸ್ಟಿಟ್ಯೂಷನ್ ಮಾಡಿದ್ವಲ್ಲ ನಾವು, ಅದಾಯಿತು. ಅದಾದ ನಂತರ ಸ್ವತಂತ್ರ ಬಂತು 1905. ಈಗ ಏನಾಗಿದೆ, ಈಗ ಆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಎಲೆಕ್ಷನ್ ನಡೀತು, ಅದೆಲ್ಲ ನಡೀತು. ಅದು ಆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಪಾರ್ಲಿಮೆಂಟೇ ಆಯಿತು ಆವಾಗ. ಪಾರ್ಲಿಮೆಂಟು ತಾತ್ಕಾಲಿಕವಾಗಿ 1-2 ಅದು ಪಾರ್ಲಿಮೆಂಟ್ ಆಗಿತ್ತು, ಅದರಲ್ಲಿ ನಾನು ಸದ್ಯ ಮೆಂಬರ್ ಆಗಿದೆ. ಆ ನಂತರ ಚುನಾವಣೆ ಆಯಿತು, ಚುನಾವಣೆಗೆ ಬಂತು ಪಾರ್ಲಿಮೆಂಟು. ಯಾವಾಗ ರಾಜ್ಯಾಂಗ ಒಪ್ಕೊಂಡಾಯಿತು, ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಪ್ರಕಾರ ಎಲೆಕ್ಷನ್ ಆದ

0: ಆಮೇಲೆ ಫಸ್ಟ್ ಎಲೆಕ್ಷನ್ನಲ್ಲಿ ನಾನು ಎಲೆಕ್ಟ್ ಆಗಿದೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಿಂದ. ಅಲ್ಲಿ ಪಾರ್ಲಿಮೆಂಟ್ಗೆ ಹೋದೆ, ಅಲ್ಲಿಂದ ಶುರುವಾಯಿತು. ಅಲ್ಲಿ ಇಲ್ಲಿ ರಾಜಕೀಯ ಕಾರ್ಯರೂಪಕ್ಕೆ ಬಂತು. ನಾನು ಅದಾದೆ ಇದಾದೆ ಹೀಗಾದೆ.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಕರ್ನಾಟಕ ರತ್ನ ಎಸ್ ನಿಜಲಿಂಗಪ್ಪ ಅವರ ಮಾತುಗಳನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

ಪ್ರವೇಶ ದ್ವಾರ ರೂಪೇಣ ಪನಾಮಾ ದೇಶೇನ ಸಹ ಭಾರತಸ್ಯ ಸಂಬಂಧಸ್ಯ ಗಹನತಾಯಾಃ ಮಹತ್ವಂ ಅಧೋರೇಖಿತವಾನ್. ವ್ಯಾಪಾರೋದ್ಯೋಗ ವಿಕಾಸ ಸ್ವಾಸ್ಥ್ಯ ಕೃಷಿ ಶಿಕ್ಷಾ ಆಂಕಿಕೀಯ ಸಹಯೋಗಾದೀನಾಂ ಪ್ರಗತಿ ವಿಷಯೆ ಉಭೌ ವಿಸ್ತೃತಂ ವಿಮರ್ಶಂ ಕೃತವಂತೌ. ಬಹುಪಾಕ್ಷಿಕ ಮಂಚೇಷು ಸಹಭಾಗಿತ್ವಸ್ಯ ವಿಷಯೆ ಅಪಿ ತೌ ಅವದತಾಂ. ಪ್ರಶಾಸನೇನ ಸಂಸೂಚಿತಂ ಯತ್ ಅಸ್ಯ ವರ್ಷಸ್ಯ ಜೂನ ಮಾಸ ಪರ್ಯಂತಂ ದೇಶೇ ಪ್ರಾಯಃ ಏಕೋನ ಪಂಚಾಶತ್ ಲಕ್ಷಾಧಿಕ ಪಂಚಪಂಚಾಶತ್ ಕೋಟಿ ಉಪಯೋಕ್ತಾರಃ UPI ಇತ್ಯನೇನ ಸಹ ಸಂಬದ್ಧಾಃ ಜಾತಾಃ ಇತಿ ವಾರ್ತಾಃ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಪರಿಸರ ಮತ್ತು ಮಾನವನ ನಡುವಿನ ಸಂಬಂಧ ಅನನ್ಯವಾದುದು. ಪರಿಸರವಿಲ್ಲದೆ ಮಾನವನ ಉಳಿವು ಸಾಧ್ಯವೇ ಇಲ್ಲ.
2: ಇನ್ನೆಲ್ಲ ಈ ಜಲ ಈ ಮಣ್ಣು ನಮ್ಮದು.
3: ಸುಂದರವಾದ ಕಾಡನ್ನು ನಾಶಗೊಳಿಸುತ್ತಾ ಪರಿಸರಕ್ಕೆ ಭಾರಿ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡುತ್ತಿರುವ ಮನುಷ್ಯ ಹವಾಮಾನ ಬದಲಾವಣೆಗೆ ನೀಡಿರುವ ಕೊಡುಗೆ ಒಂದೆರಡಲ್ಲ.
1: ನೆನಪಿರಲಿ, ಸ್ವಚ್ಛ ಪರಿಸರ ಉಳಿದರೆ ಮಾತ್ರ ನಾವು ಉಳಿದೇವು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು: ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಶೀಘ್ರದಲ್ಲಿ ಪೂರ್ಣಗೊಳಿಸುವಂತೆ ಮುಖ್ಯ ಚುನಾವಣಾ ಅಧಿಕಾರಿ ವಿ ಅನ್ಬುಕುಮಾರ್ ಅಧಿಕಾರಿಗಳಿಗೆ ಸೂಚನೆ. ಶೈಕ್ಷಣಿಕ ವಲಯಕ್ಕೆ ಸಂಬಂಧಪಟ್ಟಂತೆ ದೇಶದ ಶಾಲೆಗಳಲ್ಲಿನ ದಾಖಲಾತಿ ಸಂಖ್ಯೆ 25 ಕೋಟಿಗೆ ಏರಿಕೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಅರಣ್ಯ ಇಲಾಖೆಯಿಂದ ತಾತ್ವಿಕ ಅನುಮೋದನೆ. ಹಂಪಿಯ ಪ್ರಮುಖ ಪಾರ್ಕಿಂಗ್ ಸ್ಥಳಗಳಲ್ಲಿ ಪ್ಲಾಸ್ಟಿಕ್ ಕ್ರಷಿಂಗ್ ಯಂತ್ರ ಸ್ಥಾಪನೆ, ನಿರುಪಯುಕ್ತ ಬಾಟಲಿಗಳು ಪರಿಸರಕ್ಕೆ ಸೇರದಂತೆ ಕ್ರಮ. ಈಗ ವಾರ್ತೆಗಳ ವಿವರ. ರಾಜ್ಯಾದ್ಯಂತ ನಡೆಯುತ್ತಿರುವ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಗುತ್ತಿದ್ದು, ರಾಜ್ಯದಲ್ಲಿ ಸುಮಾರು 5.5 ಕೋಟಿ ಮತದಾರರ ಪೈಕಿ 3.5 ಕೋಟಿ ಮತದಾರರ ಪರಿಶೀಲನಾ ಕಾರ್ಯ ಪೂರ್ಣಗೊಂಡಿದೆ. ಅರ್ಹ ನಾಗರಿಕರ ಹೆಸರು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗುವಂತೆ ಸಾರ್ವಜನಿಕರು ಸಹಕರಿಸುವಂತೆ ಮುಖ್ಯ ಚುನಾವಣಾ ಅಧಿಕಾರಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ಧಾರವಾಡದಲ್ಲಿ ಜಿಲ್ಲಾಡಳಿತದ ಸಹಯೋಗದಲ್ಲಿ ಸುಮಾರು 500 ವಿದ್ಯಾರ್ಥಿಗಳಿಂದ ಆಯೋಜಿಸಲಾದ ಮಾನವ ಸರಪಳಿ ಉದ್ಘಾಟಿಸಿ ಅವರು ಮಾತನಾಡಿದರು. 18 ವರ್ಷ ವಯಸ್ಸು ಪೂರ್ಣಗೊಳಿಸಿದ ಯುವ ಮತದಾರರು ಈ ಅಭಿಯಾನದ ಪ್ರಯೋಜನ ಪಡೆದು ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ಕಡ್ಡಾಯವಾಗಿ ನೋಂದಾಯಿಸಿಕೊಳ್ಳಬೇಕು, ಪ್ರತಿಯೊಬ್ಬ ಅರ್ಹ ನಾಗರಿಕರ ಹೆಸರು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗುವಂತೆ ಎಲ್ಲರೂ ಸಹಕರಿಸಬೇಕು ಎಂದು ಹೇಳಿದರು.
1: ನೀವೆಲ್ಲ 18 ವಯಸ್ಸು ಆದವರು ಯಾರ್ಯಾರಿದ್ದೀರಿ, ಕೂಡಲೇ ಪ್ರಾಸೆಸ್ ಮುಗಿಯೊಳಗೆ ತಾವೆಲ್ಲರ ಫಾರ್ಮ್ 6 ಅನ್ನ ಅಪ್ಲೈ ಮಾಡಬೇಕು ನಾನು ನಿಮ್ಮಲ್ಲಿ ಕೋರ್ತೀನಿ. ಮತ್ತು ಯಾವತ್ತೆಲ್ಲ ತಾವು 18 ವಯಸ್ಸು ಪೂರ್ತಿ ಮಾಡ್ತೀರಿ ಆವಾಗ ಖಂಡಿತವಾಗಿ ಫಾರ್ಮ್ 6 ಅನ್ನು ಅಪ್ಲೈ ಮಾಡಬೇಕು. ಈ ಕಾರ್ಯಕ್ರಮದ ಒಟ್ಟು ಉದ್ದೇಶ ಏನಂದ್ರೆ ಎವ್ರಿ ಎಲಿಜಿಬಲ್ ವೋಟರ್ ಶುಡ್ ಬಿ ಎನ್ರೋಲ್ಡ್ ಇನ್ ಟು ದಿ ವೋಟರ್ ಲಿಸ್ಟ್ ಅಂತ. ಹಂಗಾದ್ರೆ ಪ್ರತಿಯೊಂದು ಅರ್ಹ ಮತದಾರರು ಸಮೇತ ನಮ್ಮ ವೋಟ್ ಲಿಸ್ಟ್ ಹೆಸರು ಇರಬೇಕು, ಅವರು ನೋಂದಣಿ ಆಗಬೇಕೆಂಬುದೇನೆ. ಅದರಿಂದ ಈಗಾಗಲೇ ಯಾರು ಮತದಾರ ಇದ್ದಾರೆ ಅವರಿಗೆ SAR ಫಾರ್ಮ್ ಕೊಟ್ಟು ಅವರು ತುಂಬಿಸಿಕೊಂಡು ನಾವು ಅವರಿಗೆ ನೋಂದಣಿ ಮಾಡ್ತೀವಿ. ಆದ್ರೆ 18 ವಯಸ್ಸು ಯಾರ್ಯಾರೆಲ್ಲ ಪೂರ್ತಿ ಮಾಡ್ತಾರೋ ಅವ್ರಿಗೂ ಸಮೇತ ಈ ಅಭಿಯಾನ ಅನುಕೂಲ ಆಗಲಿ, ಈ ಅಭಿಯಾನ ಮುಖಾಂತರ ಅವ್ರಿಗೂ ಮಾಹಿತಿ ಬರಲಿ, ಮತ್ತು ಈ ಸಂದರ್ಭದಲ್ಲಿ ಭಾಗವಹಿಸುವ ಎಲ್ಲರಿಗೂ, ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ CEO ಕಾರ್ಪೊರೇಷನ್ ಕಮಿಷನ್ ಎಲ್ಲರಿಗೂ ನಾನು ಮತ್ತೆ ಧನ್ಯವಾದ ಅರ್ಪಿಸ್ತೇನೆ. ಬಹಳ ಉತ್ತಮ ರೀತಿಯಲ್ಲಿ ಕೆಲಸ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಎಲ್ಲಾ ಅರ್ಹ ಮತದಾರರಿಗೂ ಮತ್ತೊಮ್ಮೆ ಮಾಹಿತಿ ಕೊರತೆ ಏನಿದೆ ಏನು ಆಗದಂತೆ ನೋಡಿಕೊಂಡು ಎಲ್ಲರಿಗೂ ಮಾಹಿತಿ ಕೊಡುವ ಕ್ರಮ ಆಗಲಿ ಅಂತ, ಮತ್ತು ನಗರ ಪ್ರದೇಶದಲ್ಲಿ ಹೆಚ್ಚಿನ ಇನ್ನೂ ಜಾಗೃತಿ ಮೂಡಿಸುವ ಅವಕಾಶ ಇದ್ರೆ ಅದನ್ನ ಕಾರ್ಪೊರೇಷನ್ ಕಮಿಷನ್ ಮತ್ತು ಅವರ ತಂಡಗಳು ದಯವಿಟ್ಟು ಮಾಡಬೇಕೆಂದು ಕೋರ್ತೀನಿ.
0: ಚುನಾವಣಾ ಆಯೋಗದ ಆದೇಶದಲ್ಲಿನ ಮಾರ್ಗಸೂಚಿಗಳು ಮತ್ತು ನಿರ್ದೇಶನಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಯಾವುದೇ ರೀತಿಯ ಲೋಪ ಅಥವಾ ತಪ್ಪುಗಳಿಗೆ ಅವಕಾಶ ನೀಡದೆ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಮುಖ್ಯ ಚುನಾವಣಾ ಅಧಿಕಾರಿ ಅನ್ಬುಕುಮಾರ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಧಾರವಾಡ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಮತದಾರರ ಮನೆ ಮನೆಗಳಿಗೆ ಭೇಟಿ ನೀಡಿ ಗಣತಿ ನಮೂನೆಗಳನ್ನು ವಿತರಿಸುವ ಹಾಗೂ ಗಣಕೀಕರಣದ ಕುರಿತು ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ಮತದಾರರ ಪಟ್ಟಿ ಪರಿಷ್ಕರಣೆಗೆ ಸಂಬಂಧಿಸಿದ ಎಲ್ಲ ಮಾಹಿತಿಯನ್ನು ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳಿಗೆ ಸಕಾಲದಲ್ಲಿ ನೀಡಬೇಕು, ಪಾರದರ್ಶಕತೆ ಮತ್ತು ವಿಶ್ವಾಸಾರ್ಹತೆಯನ್ನು ಕಾಪಾಡುವ ಉದ್ದೇಶದಿಂದ ಪರಿಷ್ಕರಣೆ ಪ್ರಕ್ರಿಯೆಯ ಪ್ರತಿಯೊಂದು ಹಂತದ ಮಾಹಿತಿಯನ್ನು ಅಧಿಕೃತವಾಗಿ ಹಂಚಿಕೊಳ್ಳಬೇಕು, ಪರಿಷ್ಕರಣಾ ಕಾರ್ಯದ ಪ್ರಗತಿ ಹಾಗೂ ಎದುರಾಗುವ ಸಮಸ್ಯೆಗಳ ಕುರಿತು ವಾರಕ್ಕೊಮ್ಮೆ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಬೇಕು, ಸಭೆಯಲ್ಲಿ ಪಡೆದ ಸಲಹೆ ಹಾಗೂ ಆಕ್ಷೇಪಣೆಗಳನ್ನು ದಾಖಲಿಸಿಕೊಂಡು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು. ರಾಮನಗರ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಗಣತಿ ನಮೂನೆಗಳ ವಿತರಣೆ, ಸಂಗ್ರಹಣೆ ಮತ್ತು ಡಿಜಿಟಲೀಕರಣ ಕಾರ್ಯ ಪ್ರಗತಿಯಲ್ಲಿದೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಅಂಗವಾಗಿ ಮತದಾರರು ಬೂತ್ ಮಟ್ಟದ ಅಧಿಕಾರಿಗಳನ್ನು ಸುಲಭವಾಗಿ ಸಂಪರ್ಕಿಸಲು ಅನುಕೂಲವಾಗುವಂತೆ ವಾರಾಂತ್ಯಗಳಲ್ಲಿ ವಿಶೇಷ ಜನಸಂಪರ್ಕ ಕಾರ್ಯಕ್ರಮಗಳನ್ನು ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯತ್ಗಳು ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಸುಮಾರು 150 ಕ್ಯಾಂಪ್ಗಳನ್ನು ಆಯೋಜಿಸುತ್ತಿರುವುದಾಗಿ ಜಿಲ್ಲಾಧಿಕಾರಿ ಯಶವಂತ್ ವಿ ಗುರುಕರ್ ತಿಳಿಸಿದ್ದಾರೆ. ಭಾರತ ಚುನಾವಣಾ ಆಯೋಗದ

0: ನಿರ್ದೇಶನದಂತೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣಾ ಕಾರ್ಯವು ಕೊಡಗು ಜಿಲ್ಲೆಯಲ್ಲಿ ನಡೆಯುತ್ತಿದ್ದು, ಈಗಾಗಲೇ ಶೇಕಡ 100ರಷ್ಟು ಗಣತಿ ನಮೂನೆ ವಿತರಿಸಲಾಗಿದೆ. ಆ ನಿಟ್ಟನಲ್ಲಿ ಗಣತಿ ನಮೂನೆ ಡಿಜಿಟಲೀಕರಣ ಕಾರ್ಯವು ನಡೆಯುತ್ತಿದ್ದು, ಇದರಲ್ಲೂ ಸಹ ಶೇಕಡ 100ರಷ್ಟು ಪ್ರಗತಿ ಸಾಧಿಸಲು ಎಲ್ಲರೂ ಕೈಜೋಡಿಸಲು ಜಿಲ್ಲಾಧಿಕಾರಿ ಎಸ್ಜೆ ಸೋಮಶೇಖರ್ ಮನವಿ ಮಾಡಿದ್ದಾರೆ. ಶೈಕ್ಷಣಿಕ ವಲಯಕ್ಕೆ ಸಂಬಂಧಪಟ್ಟ 2025-26ನೇ ಸಾಲಿನ ಕೇಂದ್ರೀಕೃತ ಜಿಲ್ಲಾ ಮಾಹಿತಿ ವ್ಯವಸ್ಥೆಯ ಪ್ರಕಾರ ದೇಶದ ಶಾಲೆಗಳಲ್ಲಿನ ದಾಖಲಾತಿ ಸಂಖ್ಯೆ 25 ಕೋಟಿಗೆ ಏರಿಕೆಯಾಗಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಲೋಕಸಭೆಗೆ ತಿಳಿಸಿದ್ದಾರೆ. ಲಿಖಿತ ಉತ್ತರದಲ್ಲಿ ಅವರು, ದೇಶಾದ್ಯಂತ ನಿವ್ವಳ ದಾಖಲಾತಿ ಪ್ರಮಾಣದಲ್ಲಿ ಏರಿಕೆಯಾಗಿದ್ದು, ಪ್ರಾಥಮಿಕ ಮಾಧ್ಯಮಿಕ ಮತ್ತು ಪ್ರೌಢಶಾಲಾ ಹಂತಗಳಲ್ಲಿ ಮಕ್ಕಳ ದಾಖಲಾತಿ ಪ್ರಮಾಣ ಹೆಚ್ಚಾಗಿದೆ ಎಂದು ತಿಳಿಸಿದ್ದಾರೆ. ಜತೆಗೆ ಹೆಣ್ಣು ಮಕ್ಕಳ ದಾಖಲಾತಿಯಲ್ಲೂ ಏರಿಕೆಯಾಗಿದ್ದು, ಶಾಲೆಗಳಲ್ಲಿ ಕುಡಿಯುವ ನೀರು, ಶೌಚಾಲಯ, ವಿದ್ಯುತ್ ಸೌಲಭ್ಯ ಸೇರಿದಂತೆ ಕಂಪ್ಯೂಟರ್ ಹಾಗೂ ಅಂತರ್ಜಾಲದ ಸೇವೆಗಳನ್ನು ಕಲ್ಪಿಸಲಾಗಿದೆ. 2020ರ ಶೈಕ್ಷಣಿಕ ನೀತಿಯ ಮಾದರಿ ಶಾಲೆಗಳಾಗಿ ಪಿಎಂಶ್ರೀ ಶಾಲೆಗಳನ್ನು ಸ್ಥಾಪಿಸಲಾಗುತ್ತಿದೆ. ದೇಶದಲ್ಲಿ ಪ್ರಸ್ತುತ 13,000 ಪಿಎಂಶ್ರೀ ಶಾಲೆಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ಹೇಳಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಸಂಸದ ಗೋವಿಂದ ಕಾರಜೋಳ ಅವರ ಸತತ ಪ್ರಯತ್ನದ ಫಲವಾಗಿ ಭದ್ರಾ ಮೇಲ್ದಂಡೆ ಯೋಜನೆಯ ಪ್ಯಾಕೇಜ್ 1 ವಿದ್ಯುತ್ ಗೋಪುರಗಳ ನಿರ್ಮಾಣಕ್ಕೆ ಕೇಂದ್ರ ಅರಣ್ಯ ಮತ್ತು ಪರಿಸರ ಸಚಿವಾಲಯ ತಾತ್ವಿಕ ಅನುಮೋದನೆ ನೀಡಿದೆ. ಭದ್ರಾ ಮೇಲ್ದಂಡೆ ಯೋಜನೆಯ ಮೊದಲ ಹಂತದಲ್ಲಿ ತುಂಗಾ ಜಲಾಶಯದಿಂದ 17.54 ಟಿಎಂಸಿ ನೀರನ್ನು ಭದ್ರಾ ಜಲಾಶಯಕ್ಕೆ ತುಂಬಿಸುವ ಕಾರ್ಯ ಕೈಗೆತ್ತಿಕೊಳ್ಳಲಾಗಿದೆ. ಈ ಅನುಮೋದನೆಯಿಂದಾಗಿ ಭದ್ರಾ ಮೇಲ್ದಂಡೆ ಯೋಜನೆಯ ಕಾಮಗಾರಿಗೆ ಮತ್ತಷ್ಟು ವೇಗ ದೊರೆಯಲಿದ್ದು, ಬರ ಪೀಡಿತ ಪ್ರದೇಶಗಳಿಗೆ ನೀರಾವರಿ ಸೌಲಭ್ಯ ಕಲ್ಪಿಸುವ ನಿಟ್ಟನಲ್ಲಿ ಪ್ರಮುಖ ಮೈಲಿಗಲ್ಲಾಗಲಿದೆ. ವಿಶ್ವ ಪರಂಪರಾ ತಾಣವಾದ ಹಂಪಿಯಲ್ಲಿ ನಿರುಪಯುಕ್ತ ನೀರಿನ ಬಾಟಲಿಗಳು ಪರಿಸರಕ್ಕೆ ಸೇರದಂತೆ ಹಂಪಿ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಪುರಾತತ್ವ ಇಲಾಖೆಗಳು ಜಂಟಿಯಾಗಿ ಮಹತ್ವದ ಹೆಜ್ಜೆ ಇರಿಸಿವೆ. ಹಂಪಿಯ ಪ್ರಮುಖ ಪಾರ್ಕಿಂಗ್ ಸ್ಥಳಗಳಲ್ಲಿ ಪ್ಲಾಸ್ಟಿಕ್ ಕ್ರಷಿಂಗ್ ಯಂತ್ರಗಳನ್ನು ಸ್ಥಾಪಿಸಲಾಗುವುದು ಎಂದು ಹಂಪಿ ವಿಶ್ವ ಪರಂಪರೆ ಪ್ರದೇಶ ನಿರ್ವಹಣಾ ಪ್ರಾಧಿಕಾರದ ಆಯುಕ್ತ ರಮೇಶ್ ವಟ್ಕಲ್ ಹೇಳಿದ್ದಾರೆ.
4: ರಾಜ್ಯ ಮಟ್ಟದ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಯುಕ್ತರು CSR ಅನುದಾನ ಕೊಟ್ಟಿದ್ದಾರೆ. ಸ್ಪೆಷಲಿ ಹಂಪೆ ಸುತ್ತಮುತ್ತ ಆಗ್ತಾ ಇರತಕ್ಕಂತ ಪೆಟ್ ಬಾಟಲ್ ಪೊಲ್ಯೂಷನ್ ಗಳನ್ನ ಕಂಟ್ರೋಲ್ ಮಾಡೋ ಸಲುವಾಗಿ ನಮಗೆ 20 ಲ್ಯಾಕ್ಸ್ ರೂಪೀಸ್ ದುಡ್ಡು ಕಳಿಸಿದ್ದಾರೆ, ಮತ್ತೆ ಒಂದು 40 ಲ್ಯಾಕ್ಸ್ ಒಂದು ಕಳಿಸಿದ್ದಾರೆ. ಆ 20 ಲ್ಯಾಕ್ಸ್ ಅಲ್ಲಿ ಬ್ಯಾಟರಿ ವೆಹಿಕಲ್ ತಗೋಬೇಕು ಅಂತ ಒಂದು ಪ್ಲಾನ್ ಆಗಿದೆ. ಅದೇ ರೀತಿ ಅವರು ಪೊಲ್ಯೂಷನ್ ಕಂಟ್ರೋಲ್ ಸಲುವಾಗಿ ಆಮೇಲೆ ವೇಸ್ಟ್ ಪೆಟ್ ಬಾಟಲ್ ಎಲ್ಲ ಕಡೆ ಸ್ಥಳದಲ್ಲಿ ಬೀಳಲಾರ್ದಂಗ್ ಕಂಟ್ರೋಲ್ ಮಾಡೋ ಸಲುವಾಗಿ 40 ಲ್ಯಾಕ್ಸ್ ಕೊಟ್ಟಿದ್ದಾರೆ. ನಾವು ಈಗ ಸದ್ಯದ ಮಟ್ಟಿಗೆ 3 ಮಿಷಿನ್ಗೆ ಟೆಂಡರ್ ಕರೆದಿದ್ದೀವಿ. ಈಚ್ ಮಿಷಿನ್ ಕಾಸ್ಟ್ ನಿಯರ್ ಅಬೌಟ್ 12 ಲ್ಯಾಕ್ಸ್ ಜನ ಇದೆ. ಅದರಲ್ಲಿ ನಮ್ಮ ಇರತಕ್ಕಂತ ನೀರು ಕುಡಿದು ಖಾಲಿಯಾದಂತ ಈ ಪೆಟ್ ಬಾಟ್ಲ್ ಬಿಸ್ಲರಿ 2 ಬಾಟ್ಲ್ ಹಾಕಿದ್ರೆ ಯು ವಿಲ್ ಗೆಟ್ ದ 1 ರೂಪಿ ಕಾಯಿನ್ ರಿಟರ್ನ್ ಆಗಿ. ಇದರಿಂದ ಜನರು ಎಲ್ಲಿ ಬೇಕಲ್ಲಿ ತಮ್ಮ ಪ್ಲಾಸ್ಟಿಕ್ ಬಾಟ್ಲ್ ಗಳನ್ನ ಹಾಕೋದು ತಪ್ಪುತ್ತೆ, ಮತ್ತೆ ಅದು ಮಿಷಿನ್ ನಲ್ಲಿ ಒಯ್ದು ಹಾಕೋದ್ರಿಂದ ಅದು ವೆಂಡಿಂಗ್ ಪೌಡರ್ ಆಗ್ತದೆ. ಆ ಪೌಡರ್ ಅನ್ನ ಕೆಲವೊಂದು ಕಂಪನಿಗಳು ಅದರಿಂದ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದ್ರೆ ಟಾರ್ ಯೂಸ್ ಮಾಡ್ತಕ್ಕಂಥವ್ರು, ಬ್ಯಾಗ್ಸ್ ಮಾಡೋರು, ಅವರೆಲ್ಲ ಪೌಡರ್ ಆದಂತಹ ಪೆಟ್ ಬಾಟ್ಲ್ ಗಳನ್ನ ತಗೊಂಡೋಗಿ ಪರ್ ಕೆಜಿ 25 ರೂಪೀಸ್ ಹಂಗೆ ಪರ್ ಕೆಜಿ ನಮಗೆ ಉಲ್ಟಾ ರಿಟರ್ನ್ ದುಡ್ಡು ಕೊಟ್ಟು ಹೋಗ್ತಾರೆ. ಇದನ್ನ ಕಂಪನಿಯವರು 1 ವರ್ಷ ಮೇಂಟೈನ್ ಮಾಡ್ತಾರೆ. ನೆಕ್ಸ್ಟ್ ಮುಂದಿನ ವರ್ಷಗಳಲ್ಲಿ ಸಹ ಕೂಡ ಅವರಿಗೆ ಮೇಂಟೈನ್ ಮಾಡಲಿಕ್ಕೆ ಒಂದು ಅಗ್ರಿಮೆಂಟ್ ಸಹ ಕೂಡ ಮಾಡಿಕೊಂಡು ಇಲ್ಲಿ ಆದಷ್ಟು ಹಂಪೆ ಸುತ್ತಮುತ್ತ ಏರಿಯಾಗಳಲ್ಲಿ ಬಾಟಲ್ ಗಳಿಂದ ಆಗ್ತಕ್ಕಂಥ ಪೊಲ್ಯೂಷನ್ ಅನ್ನು ಕಡಿಮೆ ಮಾಡಬೇಕಂತ ಒಂದು ಯೋಜನೆಯನ್ನು ಹಾಕೊಂಡಿದ್ದೀವಿ ಪ್ರಾಧಿಕಾರದ ವತಿಯಿಂದ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಮತ್ತು ಸಾರ್ವಜನಿಕರು ಯಾವುದೇ ರೀತಿಯ ಪೆಟ್ ಬಾಟಲ್ ಗಳನ್ನ ಎಲ್ಲಿ ಬೇಕಲ್ಲಿ ಬಿಸಾಡದೆ ಆ ಒಂದು ವೆಂಡಿಂಗ್ ಮಿಷಿನ್ ಅಲ್ಲಿ ಕೊಟ್ಟು ಅದರಿಂದ ತಮಗೂ ಲಾಭ ಆಗ್ತದೆ, ತಮಗೆ ತಾವು ಮಾಡಿದಂತ ಒಂದು ಇದರಲ್ಲಿಂದ 1 ರೂಪಿ ಕಾಯಿನ್ ಬರ್ತದೆ, 2 ಪೆಟ್ ಬಾಟಲ್ನ ಕ್ರಶ್ ಮಾಡಲಿಕ್ಕೆ ಒಂದು ಅವಕಾಶ ಆಗುತ್ತೆ. ಅದರಲ್ಲಿ ಕೂಡ ಕಸದಿಂದ ರಸ, ಆ ರೀತಿ ನಾವು ಪೆಟ್ ಬಾಟಲ್ ಇಂದ ಮುಂದೆ ಇನ್ನೂ ಹೆಚ್ಚಿನ ಉಪಯೋಗಗಳನ್ನು ಮಾಡಬಹುದಾಗಿದೆ.
0: ಕುಮಟಾದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಬೆಂಗಳೂರು ಸಂಸ್ಥೆಯಿಂದ CSR ನಿಧಿಯಡಿಯಲ್ಲಿ ನಿರ್ಮಿಸಿದ ಟ್ರಾಮಾ ಕೇರ್ ಸೆಂಟರ್ನ ಉದ್ಘಾಟನೆಯನ್ನು ಇಂದು ಬೆಳಗ್ಗೆ 10 ಗಂಟೆಗೆ ಆಯೋಜಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಟ್ರಾಮಾ ಕೇರ್ ಸೆಂಟರ್ ಅನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಹಾಗೂ ತುರ್ತು ಚಿಕಿತ್ಸಾ ವಿಭಾಗ ಮತ್ತು ಶಸ್ತ್ರ ಚಿಕಿತ್ಸಾ ಕೊಠಡಿಯನ್ನು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ನಿರ್ದೇಶಕ ರಜನೀಶ್ ಶರ್ಮಾ ಉದ್ಘಾಟಿಸಲಿದ್ದು, ಶಾಸಕ ದಿನಕರ್ ಕೆ ಶೆಟ್ಟಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸ್ವರ ಸಾಮ್ರಾಟ್ ಪಂಡಿತ್ ಬಸವರಾಜ್ ರಾಜ್ಗುರು ರಾಷ್ಟೀಯ ಸ್ಮಾರಕ ಟ್ರಸ್ಟ್ ವತಿಯಿಂದ ಪದ್ಮಭೂಷಣ ಸ್ವರ ಸಾಮ್ರಾಟ್ ಪಂಡಿತ್ ಬಸವರಾಜ್ ರಾಜ್ಗುರು ಅವರ 35ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಇಂದು ಬೆಳಗ್ಗೆ 9:30ಕ್ಕೆ ಧಾರವಾಡದ ಹೊಸಯಲ್ಲಾಪುರದಲ್ಲಿರುವ ಪಂಡಿತ್ ಬಸವರಾಜ್ ರಾಜ್ಗುರು ಅವರ ಸಮಾಧಿ ಸ್ಥಳದಲ್ಲಿ ಪೂಜಾ ಕಾರ್ಯಕ್ರಮ ಹಾಗೂ ಸಂಗೀತ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕರ್ನಾಟಕ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಚಂದ್ರಕಾಂತ್ ಬೆಲ್ಲದ್, ಭಾರತೀದೇವಿ ರಾಜ್ಗುರು, ಡಾ ಮಲ್ಲಿಕಾರ್ಜುನ್ ಮನ್ಸೂರ್ ರಾಷ್ಟೀಯ ಸ್ಮಾರಕ ಟ್ರಸ್ಟ್ನ ಅಧ್ಯಕ್ಷರಾದ ಪಂಡಿತ್ ಎಂ ವೆಂಕಟೇಶ್ ಕುಮಾರ್, ಟ್ರಸ್ಟ್ ಸಮಿತಿಯ ಸದಸ್ಯರು, ಪಂಡಿತ್ ಬಸವರಾಜ್ ರಾಜ್ಗುರು ಅವರ ಶಿಷ್ಯಂದಿರು ಸೇರಿದಂತೆ ಅನೇಕರು ಪಾಲ್ಗೊಳ್ಳಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಶೀಘ್ರದಲ್ಲಿ ಪೂರ್ಣಗೊಳಿಸುವಂತೆ ಮುಖ್ಯ ಚುನಾವಣಾ ಅಧಿಕಾರಿ ವಿ ಅನಂತಕುಮಾರ್ ಅಧಿಕಾರಿಗಳಿಗೆ ಸೂಚನೆ. ಶೈಕ್ಷಣಿಕ ವಲಯಕ್ಕೆ ಸಂಬಂಧಪಟ್ಟಂತೆ ದೇಶದ ಶಾಲೆಗಳಲ್ಲಿನ ದಾಖಲಾತಿ ಸಂಖ್ಯೆ 25 ಕೋಟಿಗೆ ಏರಿಕೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಅರಣ್ಯ ಇಲಾಖೆಯಿಂದ ತಾತ್ವಿಕ ಅನುಮೋದನೆ. ಹಂಪಿಯ ಪ್ರಮುಖ ಪಾರ್ಕಿಂಗ್ ಸ್ಥಳಗಳಲ್ಲಿ ಪ್ಲಾಸ್ಟಿಕ್ ಕ್ರಷಿಂಗ್ ಯಂತ್ರ ಸ್ಥಾಪನೆ. ನಿರುಪಯುಕ್ತ ಬಾಟಲಿಗಳು ಪರಿಸರಕ್ಕೆ ಸೇರದಂತೆ ಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್ ಆಕಾಶವಾಣಿ ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ. ಸ್ಟುಡಿಯೋ ಸಮಯ ಆಗಿದೆ 7:15. ಇದು ಭಾವಸ್ಪಂದನದ ಸಮಯ. ಸುಂದರ ಭಾವಗೀತೆಗಳು ನಿಮಗೋಸ್ಕರ ಪ್ರಸಾರ ಆಗುತ್ತೆ. ಶ್ರೀಪಾದ್ ಹೆಗಡೆ ಅವರ ಧ್ವನಿಯಲ್ಲಿ ಅಮೃತೇಶ್ ತಂದಾರ್ ಅವರ ಸುಂದರ ಕವನ, ಅದಾದ ನಂತರ ಪ್ರತಿಮಾ ಅತ್ರೇಯ ಅವರ ಧ್ವನಿಯಲ್ಲಿ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ಮತ್ತೊಂದು ಸುಂದರ ಕವನ ಕೇಳ್ತಾರೆ ಎಫ್ಎಂ ರೇನ್ಬೋ.

ಮ್ಯೂಸಿಕಲ್ ಇಯರ್ಸ್ ಆಕಾಶವಾಣಿ ಎಫ್ ಎಂ ರೈನ್ಬೋ ಕೇಳ್ತಾ ಇದ್ರಾ ಭಾವ ಸ್ಪಂದನ. ಬಹಳಷ್ಟು ಜನ ಮೆಸೇಜಸ್ ನ ಕಳಿಸ್ತಾ ಇದ್ದೀರಿ, ಭಾವಗೀತೆಗಳು ಬಹಳ ಖುಷಿಯಾಗ್ತಾ ಇವೆ ಅಂತ ಹೇಳ್ತಿದ್ದೀರಿ. ಹಾಗೆ ಇದೇ ಭಾವವನ್ನ ಮುಂದುವರಿಸಿಕೊಂಡು ಹೋಗುವ ಸಮಯ ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಜಿ ಎಸ್ ಶಿವರೋದ್ರಪ್ಪನವರ ಮತ್ತೊಂದು ಸುಂದರ ಕವನ ಕೇಳ್ತಾ ಇರಿ ಎಫ್ ಎಂ ರೈನ್ಬೋ.

0: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ

ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ, ಸಮಯ ಆಗ್ತಿದೆ ಇನ್ನೇನು 7:35. ಇನ್ನು ಮುಂದೆ ಕೇಳಿ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನ ರಾಜೇಂದ್ರ. ಮುಖ್ಯಾಂಶಗಳು: ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮೂರು ದೇಶಗಳ ಪ್ರವಾಸ, ಉತ್ತರ ಮ್ಯಾಸಿಡೋನಿಯಾ ಅಧ್ಯಕ್ಷರೊಂದಿಗೆ ಇಂದು ದ್ವಿಪಕ್ಷೀಯ ಮಾತುಕತೆ. ಸಂಸತ್ ಭವನದಲ್ಲಿಂದು ಎನ್ಡಿಎ ಸಂಸದೀಯ ಪಕ್ಷದ ಸಾಪ್ತಾಹಿಕ ಕಾರ್ಯತಂತ್ರ ಸಭೆ, ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಭಾರತದ ಮೊದಲ ಡೆಂಗ್ಯೂ ಲಸಿಕೆ ಕ್ಯೂಡೆಂಗಾಗೆ ಕೇಂದ್ರ ಔಷಧ ನಿಯಂತ್ರಣ ಮಹಾನಿರ್ದೇಶನಾಲಯ ಅನುಮೋದನೆ. ಉಕ್ರೇನ್ನಲ್ಲಿ ವಾಣಿಜ್ಯ ಹಡಗಿನ ಮೇಲೆ ದಾಳಿ, ನಾಲ್ವರು ಭಾರತೀಯರ ಸಾವು, ಓರ್ವ ಸಿಬ್ಬಂದಿಗೆ ಗಂಭೀರ ಗಾಯ, ಭಾರತ ಖಂಡನೆ. ಎಫ್ಐಎಚ್ ಯುವ ಹಾಕಿ 5S ಏಷ್ಯನ್ ಚಾಂಪಿಯನ್ಶಿಪ್ ಭಾರತದ ಕಿರಿಯ ಪುರುಷ ಮತ್ತು ಮಹಿಳಾ ತಂಡಗಳಿಂದ ಶುಭಾರಂಭ. ವಾರ್ತೆಗಳ ವಿವರ: ಮೂರು ರಾಷ್ಟಗಳ ಪ್ರವಾಸದಲ್ಲಿರುವ ರಾಷ್ಟಪತಿ ದ್ರೌಪದಿ ಮುರ್ಮು ತಮ್ಮ ಪ್ರವಾಸದ ಎರಡನೇ ಚರಣದ ಭಾಗವಾಗಿ ಉತ್ತರ ಮ್ಯಾಸಿಡೋನಿಯಾಗೆ ತಲುಪಿದ್ದಾರೆ. ಭಾರತದ ರಾಷ್ಟಪತಿಯ ಮೊದಲ ಭೇಟಿ ಇದಾಗಿದೆ. ಪ್ರವಾಸದ ಅವಧಿಯಲ್ಲಿ ರಾಷ್ಟಪತಿಗಳು ಉತ್ತರ ಮ್ಯಾಸಿಡೋನಿಯಾದ ಅಧ್ಯಕ್ಷರಾದ ಗೋರ್ಡಾನ ಸಿಲ್ಜಾನೋವ್ಕಾ ಡಾವ್ಕೋವಾ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಇದರೊಂದಿಗೆ ಪ್ರಧಾನಮಂತ್ರಿ ಕ್ರಿಸ್ಟಿಜನ್ ಮಿಕೋಸ್ಕಿ ಮತ್ತು ಅಸೆಂಬ್ಲಿಯ ಸ್ಪೀಕರ್ ಅಫ್ರಿಮ್ ಗಾಸಿ ಅವರನ್ನು ಭೇಟಿಯಾಗಲಿರುವ ಅವರು ಉತ್ತರ ಮ್ಯಾಸಿಡೋನಿಯಾದ ಸಂಸತ್ತನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ನಂತರ ಭಾರತ ಉತ್ತರ ಮ್ಯಾಸಿಡೋನಿಯಾ ಉದ್ಯಮ ವೇದಿಕೆಯಲ್ಲೂ ಪಾಲ್ಗೊಳ್ಳಲಿದ್ದಾರೆ. ತಮ್ಮ ಭೇಟಿಯ ಅವಧಿಯಲ್ಲಿ ರಾಷ್ಟಪತಿಗಳು ಸೆಂಟ್ ಸ್ಪಾಸ್ ಚರ್ಚ್ಗೆ ಭೇಟಿ ನೀಡಲಿದ್ದು ಮ್ಯಾಸಿಡೋನಿಯಾದ ಪ್ರಸಿದ್ಧ ಕ್ರಾಂತಿಕಾರಿ ಗೋಚೆ ಡೆಲ್ಚೇವ್ ಅವರ ಸ್ಮಾರಕಕ್ಕೆ ಪುಷ್ಪನಮನ ಸಲ್ಲಿಸಲಿದ್ದಾರೆ. ರಾಷ್ಟೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಎನ್ಡಿಎ ಸಂಸದೀಯ ಪಕ್ಷದ ಸಾಪ್ತಾಹಿಕ ಕಾರ್ಯತಂತ್ರ ಸಭೆ ಮಂಗಲ್ ಮಿಲನ್ ಇಂದು ಬೆಳಗ್ಗೆ ಸಂಸತ್ ಭವನದಲ್ಲಿ ನಡೆಯಲಿದೆ. ಪ್ರಧಾನಿ ನರೇಂದ್ರ ಮೋದಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸಾಂಪ್ರದಾಯಿಕವಾಗಿ ಸಂಸತ್ತಿನ ಅಧಿವೇಶನಗಳ ಸಮಯದಲ್ಲಿ ಮಂಗಳವಾರದಂದು ಮೈತ್ರಿಕೂಟದ ಸಂಪೂರ್ಣ ಏಕತೆಯನ್ನು ಪ್ರದರ್ಶಿಸುವ ಉದ್ದೇಶದಿಂದ ಸಭೆಗಳನ್ನು ನಡೆಸಲಾಗುತ್ತದೆ. ಭಾರತದ ಮೊದಲ ಡೆಂಗ್ಯೂ ಲಸಿಕೆಗೆ ಕೇಂದ್ರ ಔಷಧ ನಿಯಂತ್ರಣ ಮಹಾನಿರ್ದೇಶನಾಲಯ ಡಿಸಿಜಿಐ ಮಾರುಕಟ್ಟೆ ಅನುಮೋದನೆ ನೀಡಿದ್ದು, ಟಕೇಡ ಬಯೋಫಾರ್ಮಸ್ಯೂಟಿಕಲ್ಸ್ ಇಂಡಿಯಾ ಅಭಿವೃದ್ಧಿಪಡಿಸಿರುವ ಕ್ಯೂಡೆಂಗಾ ಲಸಿಕೆ ದೇಶದಲ್ಲಿ ಬಳಕೆಗೆ ಅನುಮೋದನೆ ಪಡೆದಿದೆ. ಈ ಅನುಮೋದನೆಯು ಡೆಂಗ್ಯೂ ವಿರುದ್ಧದ ಭಾರತದ ಹೋರಾಟದಲ್ಲಿ ಮಹತ್ವದ ಮೈಲಿಗಲ್ಲಾಗಿದೆ ಎಂದು ಕಂಪನಿ ತಿಳಿಸಿದೆ. 4-60 ವರ್ಷ ವಯಸ್ಸಿನವರು ಈ ಲಸಿಕೆಯನ್ನು ಪಡೆಯಬಹುದಾಗಿದ್ದು, ಈ ಹಿಂದೆ ಡೆಂಗ್ಯೂ ಸೋಂಕು ತಗುಲಿದೆಯೇ ಇಲ್ಲವೇ ಎಂಬುದನ್ನು ಪರೀಕ್ಷಿಸುವ ಅಗತ್ಯವಿಲ್ಲ. ಇತರ ಕೆಲವು ಡೆಂಗ್ಯೂ ಲಸಿಕೆಗಳಿಗಿಂತ ಭಿನ್ನವಾಗಿ ಕ್ಯೂಡೆಂಗಾ ಲಸಿಕೆ ಪಡೆಯುವ ಮೊದಲು ಸೋಂಕಿನ ಪೂರ್ವ ಪರೀಕ್ಷೆ ಕಡ್ಡಾಯವಿಲ್ಲ. ನಗರೀಕರಣ, ಹವಾಮಾನ ಬದಲಾವಣೆ, ಸೊಳ್ಳೆಗಳ ವಾಸಸ್ಥಾನದ ಬದಲಾವಣೆ ಹಾಗೂ ಜನಸಂಖ್ಯೆ ಹೆಚ್ಚಳದಿಂದ ಕಳೆದ 2 ದಶಕಗಳಲ್ಲಿ ಭಾರತದಲ್ಲಿ ಡೆಂಗ್ಯೂ ಪ್ರಕರಣಗಳು ಗಣನೀಯವಾಗಿ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಈ ಅನುಮೋದನೆ ಮಹತ್ವ ಪಡೆದುಕೊಂಡಿದೆ. ಕ್ಯೂಡೆಂಗಾ 4 ವಿಧದ ಡೆಂಗ್ಯೂ ವೈರಸ್ಗಳ ವಿರುದ್ಧ ರಕ್ಷಣೆ ನೀಡುವ ಲೈವ್ ಅಟೆನ್ಯೂಟೇಟೆಡ್ ಟೆಟ್ರಾವಾಲೆಂಟ್ ಲಸಿಕೆಯಾಗಿದೆ. ಈ ಲಸಿಕೆಗೆ ಈಗಾಗಲೇ ಐರೋಪ್ಯ ಒಕ್ಕೂಟ, ಬ್ರಿಟನ್, ಬ್ರೆಜಿಲ್, ಇಂಡೋನೇಷ್ಯಾ, ಅರ್ಜೆಂಟೀನಾ ಸೇರಿದಂತೆ 40 ಹೆಚ್ಚು ದೇಶಗಳಲ್ಲಿ ಅನುಮೋದನೆ ದೊರೆತಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪೂರ್ವ ಅರ್ಹತಾ ಮಾನ್ಯತೆಯನ್ನು ಈ ಲಸಿಕೆ ಪಡೆದಿದ್ದು, ಯುನಿಸೆಫ್ ಮತ್ತು ಪ್ಯಾನ್ ಅಮೆರಿಕನ್ ಹೆಲ್ತ್ ಆರ್ಗನೈಸೇಷನ್ನಂತಹ ಜಾಗತಿಕ ಸಂಸ್ಥೆಗಳು ಇದನ್ನು ಖರೀದಿಸಲು ಅರ್ಹವಾಗಿದೆ. ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ನವದೆಹಲಿಯಲ್ಲಿ ಪನಾಮಾ ವಿದೇಶಾಂಗ ಸಚಿವ ಝೇವಿಯರ್ ಎಡ್ವರ್ಡೋ ಮಾರ್ಟಿನೆಸ್ ಆಚಾ ವಾಸ್ಕೇಜ್ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ

ಮಾತುಕತೆ ನಡೆಸಿದರು. ಸಭೆಯಲ್ಲಿ ಮಾತನಾಡಿದ ಸಚಿವ ಡಾ ಜೈಶಂಕರ್, ಲ್ಯಾಟಿನ್ ಅಮೆರಿಕ ಮತ್ತು ಕೆರೆಬಿಯನ್ ವಲಯಕ್ಕೆ ಪನಾಮಾ ಪ್ರಮುಖ ಹೆಬ್ಬಾಗಿಲಾಗಿದ್ದು ಅದರೊಂದಿಗಿನ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವುದು ಭಾರತಕ್ಕೆ ಅತ್ಯಂತ ಮಹತ್ವದ್ದಾಗಿದೆ ಎಂದು ಪ್ರತಿಪಾದಿಸಿದರು. ಉಭಯ ನಾಯಕರು ಉದ್ಯಮ, ಅಭಿವೃದ್ಧಿ, ನೌಕಾಪಡೆ, ಆರೋಗ್ಯ, ಕೃಷಿ, ಶಿಕ್ಷಣ, ಡಿಜಿಟಲ್ ತಂತ್ರಜ್ಞಾನ ಹಾಗೂ ಬಹುಪಕ್ಷೀಯ ವೇದಿಕೆಗಳಲ್ಲಿ ಸಹಕಾರ ವೃದ್ಧಿಸುವ ಕುರಿತು ವಿಸ್ತೃತವಾಗಿ ಚರ್ಚಿಸಿದರು. ಅಯೋಧ್ಯೆಯ ರಾಮಮಂದಿರದಲ್ಲಿ ಭಕ್ತರು ನೀಡಿದ ಕಾಣಿಕೆಗಳ ದುರುಪಯೋಗದ ಆರೋಪದ ಕುರಿತು ತನಿಖೆ ನಡೆಸಲು ವಿಶೇಷ ತನಿಖಾ ತಂಡ ಎಸ್ಐಟಿ ರಚಿಸುವ ಸಾಧ್ಯತೆ ಬಗ್ಗೆ ಉತ್ತರ ಪ್ರದೇಶ ಸರ್ಕಾರ ನ್ಯಾಯಾಲಯಕ್ಕೆ ಮಾಹಿತಿ ನೀಡುವಂತೆ ಸುಪ್ರೀಂಕೋರ್ಟ್ ಸೂಚಿಸಿದೆ. ಜೊತೆಗೆ ಈ ವಿಚಾರವನ್ನು ರಾಜಕೀಯಗೊಳಿಸದಂತೆ ಅರ್ಜಿದಾರರಿಗೆ ಎಚ್ಚರಿಕೆ ನೀಡಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿಗಳಾದ ಜಯಮಲ್ಯ ಬಾಗ್ಚಿ ಮತ್ತು ವಿ ಮೋಹನ್ ಅವರನ್ನೊಳಗೊಂಡ ಪೀಠ ಉತ್ತರ ಪ್ರದೇಶ ಸರ್ಕಾರದ ಪರ ಹಾಜರಾದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರಿಗೆ ಎಫ್ಐಆರ್ ದಾಖಲಿಸುವ ಮೊದಲು ಪ್ರಕರಣವನ್ನು ಪರಿಶೀಲಿಸಿದ್ದ ಎಸ್ಐಟಿಗೆ ಸ್ಥಳೀಯ ಪೊಲೀಸರ ಬದಲಾಗಿ ತನಿಖೆಯ ಹೊಣೆ ನೀಡಬಹುದೇ ಎಂಬ ಬಗ್ಗೆ ಸರ್ಕಾರದ ಸೂಚನೆ ಪಡೆದು ತಿಳಿಸುವಂತೆ ನಿರ್ದೇಶಿಸಿದೆ. ಈ ಪ್ರಕರಣದ ವಿಚಾರಣೆಯನ್ನು ಸುಪ್ರೀಂಕೋರ್ಟ್ ಇದೇ ತಿಂಗಳ 27ರಂದು ಮುಂದುವರೆಸಲಿದ್ದು ಎಸ್ಐಟಿ ತನಿಖೆಯ ಸಾಧ್ಯತೆ ಕುರಿತು ಉತ್ತರ ಪ್ರದೇಶ ಸರ್ಕಾರ ತನ್ನ ನಿಲುವು ತಿಳಿಸಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಉಕ್ರೇನ್ನ ಒಡೆಸಾ ಬಂದರಿನಿಂದ ಹೊರಟಿದ್ದ ಎಂವಿ ಗೋಲ್ಡನ್ ಲಿಯೋ ವಾಣಿಜ್ಯ ಹಡಗಿನ ಮೇಲಿನ ದಾಳಿಯನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ಈ ದಾಳಿಯಲ್ಲಿ ನಾಲ್ವರು ಭಾರತೀಯರು ಮೃತಪಟ್ಟಿದ್ದು ಒಬ್ಬರು ಗಂಭೀರ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಘಟನೆ ನಡೆದ ಸಂದರ್ಭದಲ್ಲಿ ಹಡಗಿನಲ್ಲಿದ್ದ 17 ಸಿಬ್ಬಂದಿ ಪೈಕಿ 5 ಭಾರತೀಯರು ಇದ್ದರು ಎಂದು ಸಚಿವಾಲಯ ತಿಳಿಸಿದೆ. ವಾಣಿಜ್ಯ ಹಡಗುಗಳನ್ನು ಗುರಿಯಾಗಿಸುವುದು, ನಾಗರಿಕ ಸಿಬ್ಬಂದಿಯ ಜೀವಕ್ಕೆ ಅಪಾಯ ಉಂಟುಮಾಡುವುದು ಹಾಗೂ ಸಮುದ್ರ ಮಾರ್ಗದ ಸಂಚಾರ ಮತ್ತು ವಾಣಿಜ್ಯ ಸ್ವಾತಂತ್ರ್ಯಕ್ಕೆ ಅಡ್ಡಿಪಡಿಸುವುದು ಖಂಡನೀಯ ಎಂದು ಭಾರತ ತಿಳಿಸಿದೆ. ಉಕ್ರೇನ್ನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ಪರಿಸ್ಥಿತಿಯನ್ನು ನಿಕಟವಾಗಿ ಗಮನಿಸುತ್ತಿದ್ದು ಸಂತ್ರಸ್ತರಿಗೆ ಸಾಧ್ಯವಿರುವ ಎಲ್ಲ ನೆರವು ಒದಗಿಸುತ್ತಿದೆ ಎಂದು ಸಚಿವಾಲಯ ತಿಳಿಸಿದೆ. ಮೃತಪಟ್ಟ ಭಾರತೀಯರ ಕುಟುಂಬಗಳಿಗೆ ಕೇಂದ್ರ ಸರ್ಕಾರ ತೀವ್ರ ಸಂತಾಪ ಸೂಚಿಸಿದ್ದು ಗಾಯಾಳು ಶೀಘ್ರ ಗುಣಮುಖರಾಗಲಿ ಎಂದು ಹಾರೈಸಿದೆ. ಲೇಬರ್ ಪಕ್ಷದ ನೂತನ ನಾಯಕ ಆಂಡಿ ಬರ್ಹ್ಯಾಮ್ ಬ್ರಿಟನ್ನ ನೂತನ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಪ್ರಧಾನಿ ಕೀರ್ ಸ್ಟಾರ್ಮರ್ ಅವರ ರಾಜೀನಾಮೆ ಹಿನ್ನೆಲೆಯಲ್ಲಿ 56 ವರ್ಷದ ಗ್ರೇಟರ್ ಮ್ಯಾಂಚೆಸ್ಟರ್ನ ಮಾಜಿ ಮೇಯರ್ ಆಗಿರುವ ಆಂಡಿ ಬರ್ನ್ಹ್ಯಾಮ್ ಅವರನ್ನು ನೂತನ ಸರ್ಕಾರ ರಚಿಸುವಂತೆ ರಾಜ 3ನೇ ಚಾರ್ಲ್ಸ್ ಅವರು ಆಹ್ವಾನಿಸಿದರು. ಇದಕ್ಕೂ ಮೊದಲು ಬ್ರಿಟನ್ನ ಪ್ರಧಾನಮಂತ್ರಿಯಾಗಿ ತಮ್ಮ ಅಂತಿಮ ಭಾಷಣವನ್ನು 10 ಡೌನಿಂಗ್ ಸ್ಟ್ರೀಟ್ನಲ್ಲಿ ಮಾಡಿದ ಕೀರ್ ಸ್ಟಾರ್ಮರ್ ಬಳಿಕ ರಾಜ ಚಾರ್ಲ್ಸ್ರನ್ನು ಭೇಟಿ ಮಾಡಿ ಅಧಿಕೃತವಾಗಿ ರಾಜೀನಾಮೆ ಸಲ್ಲಿಸಿದರು. ರಾಷ್ಟೀಯ ಹೆದ್ದಾರಿಗಳಲ್ಲಿ ಪ್ರಯಾಣವನ್ನು ಇನ್ನಷ್ಟು ಸುಲಭ ಮತ್ತು ಪ್ರಯಾಣಿಕ ಸ್ನೇಹಿಯನ್ನಾಗಿಸಲು ರಾಜ್ಮಾರ್ಗ್ ಯಾತ್ರಾ ಮೊಬೈಲ್ ಆಪ್ನಲ್ಲಿ ಡಿಜಿಟಲ್ ಲೋಕಲ್ ಪಾಸ್ ಹಾಗೂ ಮಾರ್ಗಮಿತ್ರ ಸಹಾಯ ಕೇಂದ್ರ ಎಂಬ 2 ಹೊಸ ಡಿಜಿಟಲ್ ಸೇವೆಯನ್ನು ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಆರಂಭಿಸಿದೆ. ಡಿಜಿಟಲ್ ಸೇವೆಯನ್ನು ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಆರಂಭಿಸಿದ್ದು ಈ ಕುರಿತು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯ ಮಾಹಿತಿ ನೀಡಿದೆ. ಹೊಸದಾಗಿ ಪರಿಚಯಿಸಲಾದ ಡಿಜಿಟಲ್ ಲೋಕಲ್ ಪಾಸ್ ಸೌಲಭ್ಯದ ಮೂಲಕ ಅರ್ಹ ಪ್ರಯಾಣಿಕರು ಟೋಲ್ ಪ್ಲಾಜಾಗೆ ತೆರಳದೆ ರಾಜಮಾರ್ಗ ಯಾತ್ರಾ ಮೊಬೈಲ್ ಆಪ್ನಲ್ಲಿ ಮಾಸಿಕ ಟೋಲ್ ಪಾಸ್ ಅನ್ನು ಖರೀದಿಸಬಹುದು ಎಂದು ತಿಳಿಸಿದೆ. ಈ ಸೌಲಭ್ಯವನ್ನು ಮೊದಲ ಹಂತದಲ್ಲಿ ದೆಹಲಿಯಲ್ಲಿ ಆರಂಭಿಸಲಾಗಿದ್ದು ಮುಂಬರುವ ತಿಂಗಳುಗಳಲ್ಲಿ ದೇಶದೆಲ್ಲೆಡೆ ವಿಸ್ತರಿಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿ ನಿನ್ನೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಆರ್ಥಿಕತೆ ಮತ್ತು ಪ್ರವಾಸೋದ್ಯಮ ಸಚಿವ ಅಬ್ದುಲ್ಲಾ ಬಿನ್ ತೌಕ್ ಅಲ್ ಮರ್ರಿ ಹಾಗೂ ಅವರ ನಿಯೋಗದೊಂದಿಗೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಸಭೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಪಿಯೂಷ್ ಗೋಯಲ್, ಭಾರತ ಯುಎಇ ನಡುವಿನ ವ್ಯಾಪಾರ, ಹೂಡಿಕೆ, ಪ್ರವಾಸೋದ್ಯಮ ಮತ್ತು ಸಂಪರ್ಕ ವ್ಯವಸ್ಥೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಭಾಗಿತ್ವವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ವಿರುದ್ಧ ಭಾರೀ ಪ್ರತೀಕಾರ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಜೋರ್ಡಾನ್ನಲ್ಲಿ 2 ಹಾಗೂ ಇರಾಕ್ನಲ್ಲಿ 1 ಸೇರಿದಂತೆ ಇತ್ತೀಚೆಗೆ 3 ಅಮೆರಿಕದ ಯೋಧರು ಮೃತಪಟ್ಟ ಹಿನ್ನೆಲೆಯಲ್ಲಿ ಇರಾನ್ ಇದಕ್ಕೆ ಹಲವು ಪಟ್ಟು ಬೆಲೆ ತರಬೇಕಾಗುತ್ತದೆ ಎಂದು ಅವರು ಹೇಳಿದ್ದಾರೆ. ಈ ನಡುವೆ ಅಮೆರಿಕ ಪಡೆಗಳು ಇಂದು ಇರಾನ್ ವಿರುದ್ಧ ಮತ್ತೊಂದು ಸುತ್ತಿನ ವೈಮಾನಿಕ ದಾಳಿಯನ್ನು ಆರಂಭಿಸಿದೆ. ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಅಮೆರಿಕದ ಕೇಂದ್ರೀಯ ಕಮಾಂಡ್ ಸೆಂಟ್ಕಾಮ್ ಹೋರ್ಮುಜ್ ಜಲಸಂಧಿಯಲ್ಲಿ ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ನಡೆಸಲು ಬಳಸಲಾಗುತ್ತಿರುವ
ಇರಾನ್ನ ಸೇನಾ ಸಾಮರ್ಥ್ಯವನ್ನು ಮತ್ತಷ್ಟು ಕುಗ್ಗಿಸುವ ಉದ್ದೇಶದಿಂದ ಈ ಕಾರ್ಯಾಚರಣೆ ನಡೆಸಲಾಗಿದೆ ಎಂದು ತಿಳಿಸಿದೆ. ಒಮಾನ್ನ ಮಸ್ಕಟ್ನಲ್ಲಿ ನಿನ್ನೆ ನಡೆದ ಎಫ್ಐಎಚ್ ಯುವ ಹಾಕಿ 5S ಏಷ್ಯನ್ ಚಾಂಪಿಯನ್ಶಿಪ್ 2026 ಪಂದ್ಯಾವಳಿಯಲ್ಲಿ ಭಾರತದ ಕಿರಿಯ ಪುರುಷ ಮತ್ತು ಮಹಿಳಾ ತಂಡಗಳು ಗೆಲುವಿನೊಂದಿಗೆ ತಮ್ಮ ಆಟ ಆರಂಭಿಸಿವೆ. ಟೂರ್ನಿಯ ಉದ್ಘಾಟನಾ ದಿನ ನಡೆದ ಮಹಿಳೆಯರ ವಿಭಾಗದ ಪಂದ್ಯದಲ್ಲಿ ಭಾರತ ತಂಡ ಕಜಕಿಸ್ತಾನವನ್ನು 8-3 ಗೋಲುಗಳಿಂದ ಸೋಲಿಸಿತು. ಪುರುಷರ ವಿಭಾಗದಲ್ಲಿ ಭಾರತ ತಂಡ ತನ್ನ ಮೊದಲ ಪಂದ್ಯದಲ್ಲಿ ಬಾಂಗ್ಲಾದೇಶವನ್ನು 7-3 ಗೋಲುಗಳಿಂದ ಮಣಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು 3 ದೇಶಗಳ ಪ್ರವಾಸ. ಉತ್ತರ ಮ್ಯಾಸಿಡೋನಿಯಾ ಅಧ್ಯಕ್ಷರೊಂದಿಗೆ ಇಂದು ದ್ವಿಪಕ್ಷೀಯ ಮಾತುಕತೆ. ಸಂಸತ್ ಭವನದಲ್ಲಿಂದು ಎನ್ಡಿಎ ಸಂಸದೀಯ ಪಕ್ಷದ ಸಾಪ್ತಾಹಿಕ ಕಾರ್ಯತಂತ್ರ ಸಭೆ. ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಭಾರತದ ಮೊದಲ ಡೆಂಗ್ಯೂ ಲಸಿಕೆ ಕ್ಯೂಡೆಂಗಾಗೆ ಕೇಂದ್ರ ಔಷಧ ನಿಯಂತ್ರಣ ಮಹಾನಿರ್ದೇಶನಾಲಯ ಅನುಮೋದನೆ. ಉಕ್ರೇನ್ನಲ್ಲಿ ವಾಣಿಜ್ಯ ಹಡಗಿನ ಮೇಲೆ ದಾಳಿ, 4 ಭಾರತೀಯರ ಸಾವು, ಓರ್ವ ಸಿಬ್ಬಂದಿಗೆ ಗಂಭೀರ ಗಾಯ, ಭಾರತ ಖಂಡನೆ. ಎಫ್ಐಎಚ್ ಯುವ ಹಾಕಿ 5S ಏಷ್ಯನ್ ಚಾಂಪಿಯನ್ಶಿಪ್ ಭಾರತದ ಕಿರಿಯ ಪುರುಷ ಮತ್ತು ಮಹಿಳಾ ತಂಡಗಳಿಂದ ಶುಭಾರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್ ಆಕಾಶವಾಣಿ ಎಫ್ಎಂ ರೇನ್ಬೋ ಕೇಳ್ತಾ ಇದ್ರ ಭಾವಸ್ಪಂದನ ಕಾರ್ಯಕ್ರಮವನ್ನು ಮುಂದುವರಿಸುವ ಸಮಯ ಇದು 7:45 ಆಗಿದೆ. ಮುಂದೆ ಉಪಾಸನಾ ಮೋಹನ್ ಅವರ ಧ್ವನಿಯಲ್ಲಿ ರಂಜನಿ ಪ್ರಭು ಅವರ ಸುಂದರ ಭಾವಗೀತೆ. ಉಪಾಸನಾ ಮೋಹನ್ ಅವರೇ ಸಂಗೀತ ಸಂಯೋಜನೆಯನ್ನು ಮಾಡಿದ್ದಾರೆ ಈ ಹಾಡಿಗೆ. ಅದಾದ ನಂತರ ರಮೇಶ್ ಚಂದ್ರ ಅವರ ಧ್ವನಿಯಲ್ಲಿ ಡಾಕ್ಟರ್ ಕಾವ್ಯಂ ಶ್ರೀನಿವಾಸ ಮೂರ್ತಿ ಅವರ ಸುಂದರ ಕವಿತೆ, ಪುತ್ತೂರು ನರಸಿಂಹ ನಾಯಕ್ ಅವರ ಸಂಗೀತ ಸಂಯೋಜನೆ ಇದೆ ಈ ಹಾಡಿಗೆ. ಕೇಳ್ತಾರೆ ಎಫ್ಎಂ ರೇನ್ಬೋ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್ ಸಮಯ ಆಗ್ತಾ ಇದೆ 8 ಗಂಟೆ. ಇನ್ನು ಮುಂದೆ ಕೇಳಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕ್ ಬಿ ಯೋರ್ಸ್.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಕೇಳ್ತಾ ಇದ್ದೀರಾ FM ರೈನ್ಬೋ ಕನ್ನಡ ಕಾಮನವೆಲ್ನಲ್ಲಿ ಹಲೋ ಕರ್ನಾಟಕ ಸ್ಟುಡಿಯೋ ಸಮಯ ಆಗಿದೆ 8:31 ಈ ಹೊತ್ತಿನಲ್ಲಿ ನಾನು ಹರ್ಷಿತಾ ವೇಣುಗೋಪಾಲ್ ನಿಮ್ಮ ಜೊತೆ ಆಗ್ತಿರ್ತೀನಿ ಬಹಳಷ್ಟು ದೇ ಹೊತ್ತಿನಲ್ಲಿ ಮಾತಾಡೋದಕ್ಕೆ ಜೊತೆ ಜೊತೆಗೆ ನಮಗೆ ಸಾಥ್ ಕೊಡೋದಕ್ಕೆ ಸಖತ್ ಮ್ಯೂಸಿಕ್ ಕೂಡ ಇದೆ. ಮುಂದೆ ರಘು ದೀಕ್ಷಿತ್ ಅವರ ಧ್ವನಿಯಲ್ಲಿ ಜಸ್ಟ್ ಮಾತ್ ಮಾತಲ್ಲಿ ಚಿತ್ರದ ಟೈಟಲ್ ಟ್ರ್ಯಾಕ್, ರಾಘವೇಂದ್ರ ಕಾಮತ್ ಅವರ ಸಾಹಿತ್ಯ, ರಘು ದೀಕ್ಷಿತ್ ಅವರ ಸಂಗೀತ ಕೇಳ್ತಾರೆ FM ರೈನ್ಬೋ.

ಇದರ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬೆಲ್ಲಲ್ಲಿ ಹಲೋ ಕರ್ನಾಟಕ. ಸೊ ನಾವು ಆಷಾಢ ಮಾಸದ ಗಾಳಿಯಲ್ಲಿ ಮಧ್ಯದಲ್ಲಿದ್ದೀವಿ. ಸೊ ಈ ಸಮಯದಲ್ಲಿ ಮುಖ್ಯವಾಗಿ ಆಹಾರ ಪದ್ಧತಿಗಳು ಬಹಳ ಮುಖ್ಯ ಆಗುತ್ತೆ. ಗ್ಯಾಸ್ಟ್ರಿಕ್, ಅಜೀರ್ಣ ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಂತಹ ಏರುಪೇರುಗಳು ತುಂಬ ಸುಲಭವಾಗಿ ಆಗುತ್ತೆ. ಹಾಗಾಗಿ ಏನು ಮಾಡಬಹುದು ನಾವು ಈ ಸಮಯದಲ್ಲಿ ಹೆಲ್ದಿಯಾಗಿ ಇರೋದಕ್ಕೆ ಅಂತ ನೋಡ್ತಾ ಹೋದರೆ, ಮುಖ್ಯವಾಗಿ ಹಗುರವಾದ ಆಹಾರಕ್ಕೆ ಆದ್ಯತೆಯನ್ನು ಕೊಡಬೇಕು. ಆದಷ್ಟು ನಮ್ಮ ಊಟ ಲೈಟ್ ಆಗಿರೋದು ಬಹಳ ಮುಖ್ಯ. ಸೊ ಹೆವಿ ಹೆವಿ ಬಿರಿಯಾನಿ ಊಟ ಅಥವಾ ಪರೋಟಾದಂಥ ಹೆವಿ ಆಹಾರ ಬದಲಿಗೆ ಸ್ವಲ್ಪ ಇಡ್ಲಿ, ಗಂಜಿ, ಬಿಸಿ ಅನ್ನ, ರಸಂ ಥರ ಲಘು ಆಹಾರದ ಕಡೆ ಸ್ವಲ್ಪ ದಿನ ಗಮನ ಕೊಡೋದು ವಾಸಿ. ಹಾಗೆ ಆದಷ್ಟು ಈ ಹೊತ್ತಿನಲ್ಲಿ ಬಿಸಿ ಆಹಾರವನ್ನು ತಗೊಳ್ಳೋದು ಉತ್ತಮ ಅಂತ ಹೇಳ್ತಾರೆ. ಸೊ ತಣ್ಣನೆಯ ಆಹಾರವನ್ನು ಈ ಬೇಸಿಗೆನಲ್ಲಿ ಸಖತ್ ಎಂಜಾಯ್ ಮಾಡಿದ್ದೀವಿ. ಸೊ ಇದಾದಮೇಲೆ ಇವಾಗ ಗಾಳಿಕಾಲದಲ್ಲಿ ಸ್ವಲ್ಪ ಬಿಸಿಯಾದ ಆಹಾರ ತಿನ್ನೋದು ಉತ್ತಮ. ಜೊತೆಗೆ ಜೀರಿಗೆ ಮತ್ತು ಧನಿಯಾ ನೀರು ಬಹಳಾ ಉಪಯೋಗಕಾರಿ ಅಂತ ಹೇಳ್ತಾರೆ. ಎಸ್ಪೆಷಲಿ ಇದು ಹೊಟ್ಟೆ ಉಬ್ಬರ ಮತ್ತು ಗ್ಯಾಸ್ ಸಮಸ್ಯೆ ಏನಾದರೂ ಇದ್ದರೆ ಅದನ್ನು ಬೇಗ ರಿಲೀವ್ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಸಲಾಡ್ಗಳು ಈ ಸಮ್ಮರ್ ಟೈಮ್ನಲ್ಲಂತೂ ಸಿಕ್ಕಾಪಟ್ಟೆನೆ ತಿಂದಿರ್ತೀವಿ ಅಲ್ವಾ. ಸೊ ಸಲಾಡ್ಗಳಿಗೆ ಒಂದು ಸ್ವಲ್ಪ ಬ್ರೇಕ್ ಕೊಡುವಂತಹ ಸಮಯ ಇದು. ಸೊ ನಾವು ತಿನ್ನುವ ಆಹಾರ ಆದಷ್ಟು ಬೇಯಿಸ್ಕೊಂಡು ತಿನ್ನೋದು ಈ ಸಮಯದಲ್ಲಿ ಉತ್ತಮ ಅಂತ ಹೇಳ್ತಾರೆ. ಹಾಗೆ ಸೊರ್ಪು ತರಕಾರಿಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಚೆನ್ನಾಗಿ ಉಪ್ಪು ನೀರಲ್ಲಿ ನೆನೆಸಿಟ್ಟು ತೊಳೆದು ಆಮೇಲೆ ಉಪಯೋಗಿಸೋದು ಬಹಳ ಮುಖ್ಯ. ಸೊಪ್ಪಿನ ಬಳಕೆ ಸ್ವಲ್ಪ ಕಡಿಮೆ ಮಾಡೋದು ಕೂಡ ಉತ್ತಮ ಅಂತ ಹೇಳ್ತಾರೆ. ಇನ್ನು ಬಹಳಷ್ಟಿದೆ ಇದ್ರ ಬಗ್ಗೆ ಮಾತಾಡೋದಕ್ಕೆ. ಮತ್ತೆರಡು ಸುಂದರ ಹಾಡುಗಳು ಜಾಕಿ ಚಿತ್ರದ ಟೈಟಲ್ ಟ್ರ್ಯಾಕ್, ನವೀನ್ ಮಾಧವ್ ಅವರ ಧ್ವನಿಯಲ್ಲಿ, ಯೋಗರಾಜ್ ಭಟ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ, ಅದಾದ ನಂತರ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಪಂಚರಂಗಿ ಚಿತ್ರದ ಸೂಪರ್ ಹಿಟ್ ಹಾಡು, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ಮನೋಮೂರ್ತಿ ಅವರ ಸಂಗೀತ. ಕೇಳ್ತಾರೆ ಎಫ್ ಎಂ ರೈನ್ಬೋ.

ಸಹೋದರ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬೆಲ್ನಲ್ಲಿ ಹಲೋ ಕರ್ನಾಟಕ, ನಾವು ಮಾತಾಡ್ತಾ ಇದ್ವಿ ಈ ಸಮಯದಲ್ಲಿ ಯಾವ ಥರ ಆಹಾರ ತಿನ್ನಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ಮಾತಾಡಿದ್ವಿ. ಇನ್ನೊಂದು ಮುಖ್ಯವಾದ ವಿಚಾರ ಅಂದರೆ ರಾತ್ರಿ ಹೊತ್ತು ಎಸ್ಪೆಷಲಿ ಬೇಗ ಊಟ ಮಾಡುವ ಅಭ್ಯಾಸವನ್ನು ಈ ಸಮಯದಲ್ಲಿ ರೂಢಿಸ್ಕೊಳ್ಳೋದು ತುಂಬ ಮುಖ್ಯ. ಸೊ ಲೈಟಾಗಿ ರಾತ್ರಿ ಅಟ್ಲೀಸ್ಟ್ 7:30-8 ಒಳಗಡೆ ನೀವು ಊಟ ಮಾಡಿ 10 ಅಷ್ಟೊತ್ತಿಗೆ ನೀವು ಮಲ್ಕೋತೀರಾ ಅನ್ನೋ ಪ್ಲಾನ್ ಆದರೆ ಊಟ ಆದಮೇಲೆ ಒಂದು 2-2.5 ಸಿಗುತ್ತೆ. ಸೊ ನಿಮ್ಮ ಹೊಟ್ಟೆ ಕೂಡ ಕ್ಲಿಯರ್ ಆಗತ್ತೆ ಅಂತ ಹೇಳ್ಬಹುದು. ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾಗ ಹೆಲ್ತ್ ಕಾನ್ಶಿಯಸ್ ಬಗ್ಗೆ ಮಾತಾಡ್ತಾ ಇದ್ರ, ಹರ್ಬಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಅಂತ ಹೇಳ್ತಾ ಇದ್ದಾರೆ ಜಯಲಕ್ಷ್ಮಿ ನಾಗೇಶ್ ಕುಮಾರ್ ಅವರು ಚಂದಾಪುರದಿಂದ. ಬಹಳ ಒಳ್ಳೆಯ ಸಜೆಷನ್ ಅನ್ನ ಹೇಳಿದ್ರಿ ಮೇಡಮ್, ನಿಮ್ಮ ಸಜೆಷನ್ ನೋಡಿದ್ರೆ ನಿಜಕ್ಕೂ ಖುಷಿ ಆಯಿತು. ಸೊ ಈ ಸಮಯದಲ್ಲಿ ನಮ್ಮ ಸ್ಕಿನ್ ಕೇರ್ ಬಗ್ಗೆ ಕೂಡ ಸ್ವಲ್ಪ ಗಮನವನ್ನು ಕೊಡಬೇಕಾಗತ್ತೆ. ದಿನಕ್ಕೆ 2 ಮುಖ ತೊಳ್ಕೊಳ್ಳೋದು ಬಹಳ ಮುಖ್ಯ, ಸ್ವಲ್ಪ ಲೈಟ್ ಆಗಿರುವಂಥ ಫೇಸ್ ವಾಶ್ನ ಹಾಕಿ. ಸೊ ಹವಾಮಾನದಿಂದಾಗಿ ಚರ್ಮದಲ್ಲಿ ಜಿಡ್ಡು ಅಥವಾ ಧೂಳು ತುಂಬ ಸುಲಭವಾಗಿ ಕಲೆಕ್ಟ್ ಆಗಿಬಿಡುತ್ತೆ, ಹಾಗಾಗಿ ಸೌಮ್ಯವಾದ ಫೇಸ್ ವಾಶನ್ನು ಬಳಸಿ ಮುಖವನ್ನು ಕ್ಲೀನ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಹಾಗೆ ಮಳೆ ನೀರಿಂದ ಸ್ವಲ್ಪ ದೂರ ಇರಿ. ಸ್ವಲ್ಪ ಮಳೆ ಬರ್ತಿದ್ದ ಹಾಗೆ ಹೋಗಿ ನೆನೆದ್ಬಿಡೋಣ ಅನ್ನೋ ಫೀಲಿಂಗ್ ತುಂಬಾ ಜಾಸ್ತಿ ಇರುತ್ತೆ ಈ ಸಮಯದಲ್ಲಿ. ಬಟ್ ಈಗೇನಂದರೆ ಇವಾಗಿನ ಮಳೆ, ಈ ಹೊತ್ತಿನಲ್ಲಿ ನಾವು ಮಳೆ ಗಾಳಿ ಕಾರಣದಿಂದಾಗಿ ಸ್ವಲ್ಪ ಇಂಪ್ಯೂರಿಟೀಸ್ನ ಜಾಸ್ತಿ ಹೊತ್ಕೊಂಬಂದಿರುತ್ತೆ, ಮಾಲಿನ್ಯ ಹೊತ್ತು ತಂದಿರುತ್ತೆ. ಹಾಗಾಗಿ ಮಳೆಯಲ್ಲಿ ನೆನೆದ ಮೇಲೆ ಮನೆಗೆ ಬಂದ ಮೇಲೆ ಕೈ ಕಾಲನ್ನೆಲ್ಲಾನು ಸ್ವಲ್ಪ ಶುದ್ಧವಾದ ನೀರಿನಿಂದ ತೊಳ್ಕೊಂಡು ಮುಂದುವರಿಯೋದು ಬಹಳ ಉತ್ತಮ. ಒದ್ದೆ ಬಟ್ಟೆಗಳನ್ನು ಆದಷ್ಟು ಧರಿಸಬೇಡಿ. ಆಷಾಢದಲ್ಲಿ ಬಟ್ಟೆಗಳು ಬೇಗ ಒಣಗೋದಿಲ್ಲ, ಸ್ವಲ್ಪ ಒದ್ದೆ ಆದರೂ ಕೂಡ ಬಟ್ಟೆಯನ್ನು ಧರಿಸದೇ ಇರೋದು ಉತ್ತಮ. ಚರ್ಮದ ಮೇಲೆ ರ್ಯಾಷಸ್

ಮತ್ತು ತುರ್ಕಿಯನ್ನು ಉಂಟು ಮಾಡುವ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ನೀವು ಆಚೆ ಕಡೆಯ ಪ್ರಾಡಕ್ಟ್ಸ್ ಉಪಯೋಗಿಸೋದೇ ಇಲ್ಲ ಅಂತ ಅಂದರೆ ಮನೆಯಲ್ಲೇ ನೀವು ನಿಮ್ಮ ಸ್ಕಿನ್ಗೆ ಕೇರ್ ಮಾಡುವಂತಹ ಪ್ರಾಡಕ್ಟ್ಸ್ಗಳನ್ನ ಮನೆಯಲ್ಲೇ ಮಾಡ್ಕೊಳ್ಬಹುದು. ಸೊ ವಾರಕ್ಕೊಮ್ಮೆ ಆದರೂ ಕಡಲೆಹಿಟ್ಟು, ಅರಿಶಿನ, ಮೊಸರು ಅಥವಾ ಹಾಲು ಇದಿಷ್ಟು ಮನೆಯಲ್ಲಿದ್ದೇ ಇರುತ್ತೆ, ಇದನ್ನೆಲ್ಲ ಹಾಕ್ಕೊಂಡು ತ್ವಚೆಯ ಜಿಡ್ಡುತನವನ್ನು ತೆಗೆದುಹಾಕೋದಕ್ಕೆ ಮುಖಕ್ಕೆ ಪ್ಯಾಕನ್ನು ಹಾಕ್ಕೊಳ್ಬಹುದು. ಲಿಪ್ ಬಾಮ್ ಬಳಕೆಯನ್ನು ಮಾಡ್ತಾ ಇರಿ, ಅದು ಮಾಯಿಶ್ಚರೈಸ್ಡ್ ಆಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ ತುಟಿಗಳನ್ನ. ಉಗುರು ಬೆಚ್ಚಿನ ನೀರನ್ನ ಸ್ನಾನ ಮಾಡೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಸೊ ತುಂಬ ಬಿಸಿಯಾದ ನೀರಿನಿಂದ ಸ್ನಾನ ಮಾಡಿದ್ರೆ ನಮ್ಮ ದೇಹದ ಮೇಲಿರುವಂಥ ನ್ಯಾಚುರಲ್ ಆಯಿಲ್ಸ್ಗಳನ್ನು ಡ್ರೈ ಮಾಡುವ ಸಾಧ್ಯತೆಗಳು ಹೆಚ್ಚಿರುತ್ತೆ. ವಿಟಮಿನ್ ಸಿ ಆಹಾರಗಳು ಚೆನ್ನಾಗಿ ತಿನ್ನಿ, ಕರಿದ ಪದಾರ್ಥಗಳಿಗೆ ಬ್ರೇಕ್ ಹಾಕಿ. ಮಳೆಗಾಲ ಅಂತ ಶುರುವಾಗ್ತಿದ್ದಂಗೆ ಮಳೆ ಬಂದ ತಕ್ಷಣ ಹೋಗಿ ಬಜ್ಜಿ ಬೋಂಡಾ ತಿನ್ಬಿಡ್ಬೇಕು ಅನ್ನೋದು ಬಹಳಷ್ಟು ಜನರ ಆಸೆಗಳಿರುತ್ತೆ. ಸೊ ಇದನ್ನು ಅಪರೂಪಕ್ಕೆ ತಿಂದರೆ ಖಂಡಿತ ತೊಂದರೆ ಇಲ್ಲ, ಆದರೆ ರೆಗ್ಯುಲರ್ ಆಗಿ ತಿನ್ನೋದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು. ಹಾಗೆ ನಿದ್ದೆನು ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ಇವತ್ತಿನ ಹಲೋ ಕರ್ನಾಟಕ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ವಿ. ಹೆಜ್ಜೆಗೊಂದು ಹೆಜ್ಜೆ, ಸುಂದರ ಗೀತೆ, ಟಿಪ್ಪು ಹಾಗೂ ಶ್ವೇತಾ ಮೋಹನ್ ಅವರ ಧ್ವನಿಯಲ್ಲಿ, ಪೃಥ್ವಿ ಚಿತ್ರದ ಹಾಡು, ಕವಿರಾಜ್ ಅವರ ಸಾಹಿತ್ಯ, ಮಣಿಕಾಂತ್ ಕದ್ರಿ ಅವರ ಸಂಗೀತ ಕೇಳ್ತಾರೆ. FM ರೇನ್ಬೋ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ವೆರಿ ಗುಡ್ ಮಾರ್ನಿಂಗ್. ಮತ್ತೊಮ್ಮೆ ಕೇಳ್ತಾ ಇದ್ರೆ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ನಲ್ಲಿ ಸಖತ್ ಸಾಂಗ್ ಸ್ಟುಡಿಯೋ ಸಮಯ ಹೇಳ್ತಾ ಇದೆ 9:03 ಆಗಿದೆ ಅಂತ. ಸೊ ಈ ಹೊತ್ತಿನಲ್ಲಿ ನಿಮಿಷ್ಟದ ಚಿತ್ರಗೀತೆಗಳನ್ನ ನಿಮಗೋಸ್ಕರ ಅಂತ ಪ್ರಸಾರ ಮಾಡೋದಕ್ಕೆ ನಾವು ಕಾಯ್ತಾ ಇದೀವಿ. ನಿಮಗೆ ಯಾವ ಹಾಡಬೇಕು ಅಂತ ನಮಗೆ ಮೆಸೇಜ್ ಮಾಡಿ ತಿಳಿಸಿ 9480901013. ಇದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ 9480901013. ಈ ಸಂಖ್ಯೆಗೆ ನೀವು ವಾಟ್ಸ್ಆ್ಯಪ್ನ ಮುಖಾಂತರ ಮೆಸೇಜಸ್ನ ಕಳಿಸ್ಬೇಕು. ಮರೀದೆ ನಿಮ್ಮ ಹೆಸರನ್ನು ಕೂಡ ಬರೆದು ಕಳಿಸಿ. ಈ ಹೊತ್ತಿನಲ್ಲಿ ನಾನು ಹರ್ಷಿತಾ ವೇಣುಗೋಪಾಲ್ ನಿಮ್ಮ ಜೊತೆ ಆಗ್ತಿರ್ತೀನಿ. ಮೊದಲನೇ ಹಾಡು ಈಗ ಆಟ ಚಿತ್ರದ ಸುಂದರ ಗೀತೆ, ರೊಮ್ಯಾಂಟಿಕ್ ಹಿಟ್, ಶ್ರೇಯಾ ಘೋಷಾಲ್ ಹಾಗೂ ಸೋನು ನಿಗಮ್ ಅವರ ಧ್ವನಿಯಲ್ಲಿ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ಸಾಧು ಕೋಕಿಲಾ ಅವರ ಸಂಗೀತ. ಕೇಳ್ತಾರೆ ಎಫ್ಎಂ ರೈನ್ಬೋ.

ಕೇಳ್ತಾ ಇದ್ರ FM ರೈನ್ಬೋ ಕನ್ನಡ ಕಾಮನಬಿಲ್ಲಲ್ಲಿ ಸಖತ್ ಸಾಂಗು. ಬಹಳಷ್ಟು ಜನ ತಮ್ಮ ಇಷ್ಟದ ಹಾಡುಗಳಿಗೋಸ್ಕರ ಮೆಸೇಜಸ್ನ ಕಳಿಸ್ತಾ ಇದ್ದಾರೆ. ನೀವು ಕೂಡ ನಿಮ್ಮ ಇಷ್ಟದ ಹಾಡನ್ನ ಕೇಳಬೇಕಂದ್ರೆ ನಮಗೆ ಮೆಸೇಜ್ ಮಾಡಿ ತಿಳಿಸಿ ನಿಮಗೆ ಯಾವ ಹಾಡು ಬೇಕು ಅಂತ. ನಿಮ್ಮ ಇಷ್ಟದ ಹಾಡನ್ನ ಪ್ರಸಾರ ಮಾಡೋದಕ್ಕೆ ನಾವು ಇಲ್ಲಿ ಕಾಯ್ತಾ ಇದ್ದೀವಿ. ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಮುಂದೆ ಗೀತಾ ಚಿತ್ರದ ಸೂಪರ್ ಹಿಟ್ ಹಾಡು, SPB ಅವರ ಧ್ವನಿಯಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯ, ಇಳೆಯರಾಜ ಅವರ ಸಂಗೀತ. ಅದಾದ ನಂತರ ಮತ್ತೊಂದು ಹಾಡು SPB ಅವರ ಧ್ವನಿಯಲ್ಲೇನೆ, ಜಯಸಿಂಹ ಚಿತ್ರದ ಟೈಟಲ್ ಟ್ರ್ಯಾಕ್, ಚಿ ಉದಯಶಂಕರ್ ಅವರ ಸಾಹಿತ್ಯ, ವಿಜಯ ಆನಂದ್ ಅವರ ಸಂಗೀತ. ಕೇಳ್ತಾರೆ FM ರೈನ್ಬೋ.

ಕೇಳ್ತಾ ಇದ್ರ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬೆಲ್ ನಲ್ಲಿ ಸಖತ್ ಸಾಂಗ್ ಸ್ಟುಡಿಯೋ ಸಮಯ ಹೇಳ್ತಾ ಇದೆ 9:23 ಆಗಿದೆ ಅಂತ. ಬಹಳಷ್ಟು ಜನ ತಮ್ಮ ಇಷ್ಟದ ಹಾಡುಗಳಿಗೋಸ್ಕರ ಮೆಸೇಜಸ್ನ ಕಳಿಸ್ತಾ ಇದ್ದೀರಿ. ವಿಜಯಕುಮಾರ್ ಎಸ್ ಎಂ ಹಾವೇರಿಯಿಂದ ಮೆಸೇಜ್ ಮಾಡಿದ್ದಾರೆ, ಹಾಗೆ ನಾಗಲಕ್ಷ್ಮಿ ಅವರು ಕಲಬುರಗಿಯ ಜಿಲ್ಲೆ ಕಡಗಂಜಿಯಿಂದ, ಧರ್ಮಣ್ಣ ಧನ್ಮಿ ಅವರು ಸುಧಾ ಸುನಿಲ್ ಜಯಶ್ರೀ ರಾಜಾಜಿನಗರ್ನಿಂದ, ಹಾಗೆ ರೂಪಾ ಪಾಂಡುರಂಗರಾವ್ ಶ್ರವಂತ್ ಅವರು ಚಿತ್ರದುರ್ಗದಿಂದ, ಬಿಂದು ಪ್ರಕಾಶ್ ಬೆಂಗಳೂರಿಂದ ಮೆಸೇಜ್ ಕಳಿಸಿದ್ದಾರೆ, ಹಾಗೆ ಗಂಗಾವತಿಯಿಂದ ಚಂದ್ರಶೇಖರ್ ಅವರು ಕೂಡ ಮೆಸೇಜ್ ಮಾಡಿದ್ದಾರೆ, ಪ್ರಶಾಂತ್ ಮತ್ತು ಹೆಚ್ ಬಿ ಜಯರಾಮ್ ಅವರು ರಾಜಾಜಿನಗರ್ನಿಂದ, ಮಣಿಕಲ್ ಕೃಪಾ ಉಮೇಶ್ ಅವರು ಹಾಗೆ ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಸುಂದರೂರಿಂದ ಸುರೇಶ್ ಬಳೂಟಗಿ ಕೂಡ ಮೆಸೇಜ್ ಮಾಡಿದ್ದಾರೆ, ರಮೇಶ್ ಅಶ್ವಿನಿ ವಾಣಿಶ್ರೀ ವೇದಾಂತ ಕಮಟೆ ಚಿಕ್ಕೋಡಿ ತಾಲೂಕಿನ ಕರ್ಗಾಂ ಗ್ರಾಮದಿಂದ ಮೆಸೇಜ್ ಮಾಡಿದ್ದಾರೆ. ಇನ್ನು ಬಹಳಷ್ಟು ಸಂದೇಶಗಳು ಹರಿದು ಬರ್ತಾ ಇವೆ. ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಅವರು ಹಾಡ್ಲಿ ಮಲವಳ್ಳಿ ತಾಲೂಕಿಂದ, ಶಂಕರ್ ಜಗ್ಲಿ ಅವರು ಗಬೂರ ರಾಯಚೂರಿನಿಂದ, ಬೆಳಗಾವಿಯಿಂದ ಸಂತೋಷ್ ಧೂಪದಾಳ ಅವರು, ಎನ್ ಆರ್ ಪುರದಿಂದ ಬಲರಾಮ್ ಶಿವಣ್ಣ ವೆಂಕಟೇಶ್ ತರುಣ್ ರಾಜ್ ಅವರು, ಇನ್ನು ಬಹಳಷ್ಟು ಜನ ಸಂದೇಶಗಳನ್ನು ಕಳಿಸ್ತಾ ಇದ್ದಾರೆ. ನೀವು ಕೂಡ ನಿಮ್ಮ ಇಷ್ಟದ ಹಾಡುಗಳನ್ನ ಈ ಹೊತ್ತಿನಲ್ಲಿ ಕೇಳಬಹುದು. ತುಂಬ ಸಿಂಪಲ್ ರೀ, ನಮಗೆ ಮೆಸೇಜ್ ಮಾಡಿ ತಿಳಿಸಿ ನಿಮಗೆ ಯಾವ ಹಾಡು ಬೇಕು ಅಂತ. 9480901013 ಇದು ನಮ್ಮ ವಾಟ್ಸಾಪ್ ಸಂಖ್ಯೆ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. 9480901013 ಈ ಸಂಖ್ಯೆಗೆ ನೀವು ಮೆಸೇಜ್ನ ಕಳಿಸ್ಬೇಕು. ಮುಂದೆ ಆಫ್ರಿಕಾದಲ್ಲಿ ಶೀಲಾ ಚಿತ್ರದ ಟೈಟಲ್ ಟ್ರ್ಯಾಕ್, ಕೆ ಜಿ ಯೇಸುದಾಸ್ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ, ಚಿಯುತ ಶಂಕರ್ ಅವರ ಸಾಹಿತ್ಯ, ಬಪ್ಪಿ ಲಹರಿ ಅವರ ಸಂಗೀತ. ಅದಾದ ನಂತರ ನೀನು ನಕ್ಕರೆ ಹಾಲು ಸಕ್ಕರೆ ಚಿತ್ರದ ಸೂಪರ್ ಹಿಟ್ ಹಾಡು, ಎಸ್ ಪಿ ವಿ ಹಾಗೂ ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ, ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಇದೆ. ಹಾಡಿಗೆ ಕೇಳ್ತಾ ಇರಿ ಎಫ್ ಎಂ ರೈನ್ಬೋ.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಇಷ್ಟಾದ್ರ ಸಖತ್ ಸಾಂಗು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬೆಲ್ ನಲ್ಲಿ ಬಹಳಷ್ಟು ಜನ ಮೆಸೇಜಸ್ ನ ಕಳಿಸಿದ್ದಾರೆ. ಶಿವಶಂಕರ್ ವೇದವತಿ ತನ್ಮಯ ಅನಿಕಲ್ ಶಂಕರ್ ಮಠ ಇಂದ ಮೆಸೇಜ್ ಕಳಿಸಿದ್ದಾರೆ. ಓಂಕಾರ ಅವರು ರಾಯಬಾಗಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆ ಸುನಿಲ್ ಕುಮಾರ್ ಮಚೇಹಳ್ಳಿ ತಾಂಡದಿಂದ, ಡಾಕ್ಟರ್ ಅನಂತ್ ಕುಮಾರ್ ಅರಸು ಅವರು ಕಡಬ ಗುಬ್ಬಿ ತಾಲೂಕಿಂದ, ಗಜಾನನ ಮಕ್ ಬೋಳನಮಕ್ ಭಟ್ ಅವರು ಬೋಳನಮಕ್ಕಿ ಹೊನ್ನಾವರದಿಂದ ಮೆಸೇಜ್ ಮಾಡಿದ್ದಾರೆ. ಮಂಜುನಾಥ ಪಿ ಕಲ್ಲತಮ್ಮನಹಳ್ಳಿ ಬೆಂಗಳೂರಿನಿಂದ, ರಾಜೇಶ್ವರಿ ಸಂಜೀವಿನಿ ನಗರ ರಾಯಚೂರಿಂದ ಮೆಸೇಜ್ ಬಂದಿದೆ. ಹಾಗೆ ಯಾರದು ಸೌರಾಷ್ಟ್ರಪೇಟೆ ಬೆಂಗಳೂರಿಂದ ಅಮರಾವತಿ ಹರಿಕುಮಾರ್ ಅವರು ಕೂಡ ಮೆಸೇಜ್ ಮಾಡಿದ್ದಾರೆ. ಜೊತೆಗೆ ಹರೀಶ್ ಭಾವನ ಇಂಚರ ತ್ರಿಶ್ ಪ್ರಕಾಶ್ ನಾಗಮಂಗಲ ತಾಲೂಕಿಂದ ಮೆಸೇಜ್ ಮೆಸೇಜ್ ಕಳಿಸಿದ್ದಾರೆ. ರಮ್ಯಾ ಅವರು ಬಿಡದಿಯಿಂದ, ಹಾಗೆ ಚನ್ನಗುಂಟೆ ಶಿರಾಯಿಂದ, ರೂಪಾ ಲಕ್ಷ್ಮಿ ಕಾಂತ ತೇಜಸ್ವಿನಿ ಯಶವಂತ್ ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ. ಲೀಲಾ ಅವರು ಅಣ್ಣಗಿರಿಯಿಂದ ಮೆಸೇಜ್ ಕಳಿಸಿದ್ದಾರೆ. ಹಾಗೆ ಸೀತಾರಾಮ್ ಕಿರ್ಕೋಡ್ ಅವರು, ನಾಗೇಶ್ ದೀಪಾ ಋತ್ವಿಕ್ ಮತ್ತು ಜಾರ್ವಿಕ್ ಅವರು ಬೇಲೂರು ತಾಲೂಕು ಹಾಸನ ಡಿಸ್ಟ್ರಿಕ್ಟ್ನಿಂದ ಮೆಸೇಜ್ ಮಾಡಿದ್ದಾರೆ. ಚಿದಾನಂದ ಟಿ ಬಿ ಸರ್ಕಲ್ ಹೊಸದುರ್ಗದಿಂದ, ಶ್ವೇದಾಸ್ ರಾವ್ ಸುಳ್ಯದಿಂದ, ಹಾಗೆ ಯಾರಿದು ನಂಬರ್ ರನ್ನಿಂಗ್ ವಿತ್ 7390, ನೀವು ಹೆಸರು ಹಾಕೋದನ್ನು ಮರ್ತಿದ್ದೀರಿ, ಆದರೆ ನಿಮ್ಮ ಸಂದೇಶ ನಮ್ಮನ್ನು ತಲುಪಿದೆ. ಚಿಕ್ಕೋಡಿಯಿಂದ ಕೆಂಪಣ್ಣ ಶಾಂತ, ಸ್ನೇಹ ಸುಧಾಕರ್ ಅವರು ಕೂಡ ಮೆಸೇಜ್ ಮಾಡಿದ್ದಾರೆ. ಅರುಣಾ ಮೈತ್ರಿ ಜೆ ಸಿ ನಗರ್ ಪೋಸ್ಟ್ ಆಫೀಸ್ ರೋಡಿಂದ ಕೂಡ ಮೆಸೇಜ್ ಕಳಿಸಿದ್ದಾರೆ. ಇನ್ನು ಬಹಳಷ್ಟು ಸಂದೇಶಗಳು ಹರಿದು ಬರ್ತಾ ಇವೆ. ನಿಮ್ಮ ಇಷ್ಟದ ಹಾಡುಗಳು ನಿಮಗೋಸ್ಕರ ಅಂತ ಪ್ರಸಾರ ಆಗೋದಕ್ಕೆ ಕಾಯ್ತಾ ಇವೆ. ಅರ್ಮಾನ್ ಮಲಿಕ್ ಅವರ ಧ್ವನಿಯಲ್ಲಿ ಯುವರತ್ನ ಚಿತ್ರದ ಸೂಪರ್ ಹಿಟ್ ಹಾಡು, ಇವರ ಜೊತೆಗೆ ಶ್ರೇಯಾ ಘೋಷಾಲ್ ಅವರು ಕೂಡ ಧ್ವನಿಯಾಗಿದ್ದಾರೆ. ಗೋಸ್ಬೀರ್ ಅವರ ಸಾಹಿತ್ಯ, ತಮ್ಮನ್ ಎಸ್ ಎಸ್ ಅವರ ಸಂಗೀತ, ಅದಾದ ನಂತರ ಚಿತ್ರ ಅವರ ಧ್ವನಿಯಲ್ಲಿ ನಮ್ಮೂರ ಮಂದಾರ ಹೂವೆ ಚಿತ್ರದ ಸೂಪರ್ ಹಿಟ್ ಹಾಡು, ವಿ ಮನೋಹರ್ ಅವರ ಸಾಹಿತ್ಯ, ಇಳೆಯರಾಜ ಅವರ ಸಂಗೀತ ಕೇಳ್ತಾರೆ ಎಫ್ ಎಂ ರೈನ್ಬೋ.

ಕೇಳ್ತಾ ಎಫ್ಎಂ ರೈನ್ಬೋ ಕನ್ನಡ ಕಾಮನವೆಲ್ನಲ್ಲಿ ಸಖತ್ ಸಾಂಗು. ಇನ್ನು ಬಹಳ ಜನ ಸಂದೇಶಗಳು ಹರಿದು ಬರ್ತಾ ಇವೆ. ಕಾವಲಿ ಮನೋಜ, ಸಮರ್ಥ, ಮಂಜುಳಾ ಅವರು ಎಳಕಲ್ಲಿಂದ ಮೆಸೇಜ್ ಕಳಿಸಿದ್ದಾರೆ. ಹುಬ್ಬಳ್ಳಿಯ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರ್ಮಡಿ ಮಧುಮತಿ ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ. ಮಂಜುಳಾ ಗಿರೀಶ್ ಅವರು ದಾವಣಗೆರೆಯಿಂದ, ಹಾಗೆ ಯಾರಿದು ಕೇರಳ ತ್ರಿಸೂರಿಂದ ಸಾಯಿ ಪ್ರಿಯಾ ಅವರು ಮೆಸೇಜ್ ಕಳಿಸಿದ್ದಾರೆ. ಹಾಗೆ ಸುರೇಶ್ ಕೆರೂರ್ ಅವರು, ಇವರ ಜೊತೆಗೆ ಉಮಾ ರವಿಕುಮಾರ್ ಚನ್ನಪಟ್ಟಣ ತಾಲೂಕಿಂದ ಮೆಸೇಜ್ ಮಾಡಿದ್ದಾರೆ. ಅನಿಲ್ ಗ್ರಾಮ ಪುರೋಹಿತ್ ಅವರು, ಹಾಗೆ ನಾಗರಾಜ್ ಅವರು ಬಿ ಟಿ ಎಂ ಲೇಔಟಿಂದ, ಜಮಖಂಡಿಯಿಂದ ವಿಶ್ವ ಅವರು ಕೂಡ ಮೆಸೇಜ್ ಮಾಡಿದ್ದಾರೆ. ಜೊತೆಗೆ ಲತಾ ವಿನಯ್ ಅವರು ಚಿತ್ರದುರ್ಗದಿಂದ ಮೆಸೇಜ್ ಕಳಿಸಿದ್ದಾರೆ. ಸುಬ್ರಹ್ಮಣ್ಯ ಅವರು ದುಬೈನಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆ ಹಾಡುಗಳು ಬಹಳ ಇಷ್ಟವಾಯಿತು ಅಂತ, ನಂಬರ್ ಎಂಡಿಂಗ್ ವಿತ್ 7992 ಇಂದ ಮೆಸೇಜ್ ಬಂದಿದೆ. ಯಶಸ್ವಿನಿ, ಗಿರಿಜಮ್ಮ, ಅನ್ನಪೂರ್ಣ, ಎನಿಸ್ ಬಡಾವಣೆ, ಹೊಸದುರ್ಗದಿಂದ ಮೆಸೇಜ್ ಕಳಿಸಿದ್ದಾರೆ. ನಂಬರ್ ಎಂಡಿಂಗ್ ವಿತ್ 2636 ಇಂದ ಮೆಸೇಜ್ ಬಂದಿದೆ. ಹಾಡುಗಳು ಬಹಳ ಇಷ್ಟವಾಯಿತು.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್.

0: ಬ್ಯಾಂಕಿಂಗ್ ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಕೇಳ್ತಾ ಇದ್ರೆ ಎಫ್ಎಂ ರೈನ್ಬೋ ಕನ್ನಡ ಕಾಮನವೆಲ್ ನಲ್ಲಿ ಸಿನಿ ಚಿಟ್ಟೆ ಸ್ಟುಡಿಯೋ ಸಮಯ ಆಗಿದೆ 10:03. ಮತ್ತೊಮ್ಮೆ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ದೇಸಿ ರಿದಮ್ ಅಂತ ನೆನಪಾದ ತಕ್ಷಣ ನಮಗೆ ಇವತ್ತು ಮೋಸ್ಟ್ ಸೆಲೆಬ್ರೇಟೆಡ್ ಮ್ಯೂಸಿಷಿಯನ್ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಅಂತ ಅಂದರೆ ಚಂದನವನಕ್ಕೆ ಹೊಸ ರಿದಮ್ ಕೊಟ್ಟಂತಹ ಧೀಮಂತ ಕಲೆಗಾರ ರಘು ದೀಕ್ಷಿತ್. ಸೊ ಅವರ ಹಾಡುಗಳನ್ನು ಕೇಳ್ತಾ ಅವರ ಕೆಲವು ಮಾತುಗಳನ್ನು ನೆನೆಸ್ಕೊಳ್ತಾ ಈ ಹೊತ್ತಿನಲ್ಲಿ ಮುಂದೆ ಸಾಗೋಣ. ನಿಮಗೂ ಕೂಡ ರಘು ದೀಕ್ಷಿತ್ ಅವರ ಯಾವ ಹಾಡು ಬಹಳ ಇಷ್ಟ, ಯಾವ ವಿಚಾರ ಬಹಳ ಇಷ್ಟ ಅಂತ ನಮ್ಮೊಂದಿಗೆ ಖಂಡಿತ ಹಂಚ್ಕೊಳ್ಳಿ. 9480901013 ಇದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಮುಂದೆ ಸೈಕೋ ಚಿತ್ರದ ಸೂಪರ್ ಹಿಟ್ ಹಾಡು ರಘು ದೀಕ್ಷಿತ್ ಅವರ ಧ್ವನಿಯಲ್ಲಿ ಹರಿಚರಣ್ ಕೂಡ ಧ್ವನಿಯಾಗಿದ್ದಾರೆ. ರಘು ದೀಕ್ಷಿತ್ ಅವರ ಸಂಗೀತ ಸಂಯೋಜನೆ ಇದೆ ಈ ಹಾಡಿಗೆ. ಅದಾದ ನಂತರ ಜಸ್ಟ್ ಮಾತ್ಮಾತಲೆ ಚಿತ್ರದ ಸೂಪರ್ ಹಿಟ್ ಹಾಡು ಲಕ್ಷ್ಮೀ ಮನ್ಮೋಹನ್ ಹಾಗೂ ರಘು ದೀಕ್ಷಿತ್ ಅವರ ಧ್ವನಿಯಲ್ಲಿ ನಂದೀಶ್ ಚಂದ್ರ ಅವರ ಸಾಹಿತ್ಯ, ರಘು ದೀಕ್ಷಿತ್ ಅವರ ಸಂಗೀತ. ಈ ಹೊತ್ತಿನಲ್ಲಿ ನಾನು ಹರ್ಷಿತಾ ವೇಣುಗೋಪಾಲ್ ನಿಮ್ಮ ಜೊತೆ ಆಗ್ತಿರ್ತೀನಿ. ಸ್ಟೇ ಟ್ಯೂನ್ಡ್ ಟು ಎಫ್ಎಂ ರೈನ್ಬೋ.

Good evening. ಹೇಗಿದ್ದೀರಾ? ನಾನು ಹಾಡಿದ್ದನ್ನ ನೀವು ಹಾಡಬೇಕು. ಓಕೆ, ಇಸ್ ಎವ್ರಿವನ್ ವಿತ್ ಮೀ? ಗುಡ್, ಕಮಾನ್, ಲೆಟ್ಸ್ ಸಿಂಗ್ ದಿಸ್ ಒನ್ ಟುಗೆದರ್. ಓಕೆ.

ಮಾತ್ಮಾದಲ್ಲಿ ಈ ಕಣ್ಣಿನಲ್ಲಿ ಥ್ಯಾಂಕ್ ಯು ಗುಡ್ ನೈಟ್ ಥ್ಯಾಂಕ್ ಯು.

ಕೇಳ್ತಾ ಇದ್ರ ಎಫ್ಎಂ ರೈನ್ಬೋ ಕನ್ನಡ ಕಾಮನವೆಲ್ನಲ್ಲಿ ಸಿನಿ ಚಿಟ್ಟೆ ಕಾರ್ಯಕ್ರಮ ಸ್ಟುಡಿಯೋ ಸಮಯ ಆಗಿದೆ 10:18. ಬಹಳಷ್ಟು ಜನ ರಘು ದೀಕ್ಷಿತ್ ಅವರ ಬಗ್ಗೆ ಮೆಸೇಜಸ್ನ ಕಳಿಸ್ತಾ ಇದ್ದೀರಿ. ಹಾಡುಗಳು ಬಹಳ ಇಷ್ಟವಾಗ್ತಿದೆ, ಅವರ ಎಲ್ಲ ಹಾಡುಗಳು ನಮಗೆ ತುಂಬ ಇಷ್ಟ, ಅವರ ಲೈವ್ ಕಾನ್ಸರ್ಟ್ಗಳು ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಹೌದಲ್ವಾ, ರಘು ದೀಕ್ಷಿತ್ ಅವರ ಲೈವ್ ಕಾನ್ಸರ್ಟ್ನಲ್ಲಿರುವಂಥ ಮಜಾನೇ ಬೇರೆ, ಆ ಎನರ್ಜಿನೇ ಬೇರೆ, ಅದು ಪ್ರತಿಯೊಬ್ಬರಿಗೂ ಅನುಭವಕ್ಕೆ ಬರುವಂತಹ ವಿಚಾರ ಅಂತ ಅನ್ಕೋಬಹುದು. ಸೊ ರಘು ದೀಕ್ಷಿತ್ ಅಂತ ಹೇಳಿದ ತಕ್ಷಣ ಮೊದಲು ನೆನಪಾಗೋದು ಆ ಮೈಸೂರಿನ ಮಣ್ಣಿನ ಸೊಗಡು ಅಲ್ವಾ, ಅಪ್ಪಟ ಮೈಸೂರಿನ ಹುಡುಗ ಅವರು. ಭರತನಾಟ್ಯದ ರಿದಮ್ ಅನ್ನು ಕಲ್ತಿದಂತಹ ರಘು ಚಿತ್ರರಂಗಕ್ಕೆ ಬಂದಾಗ ಸಾಂಪ್ರದಾಯಿಕ ಶೈಲಿಯನ್ನೇ ಬದಲಾಯಿಸಿದ್ರು. ಅದಕ್ಕೆ ಮುಂಚೆ ಮ್ಯೂಸಿಕ್ ಹೀಗೆ ಇರಬೇಕು ಅಂತ ಒಂದು ಅನ್ರಿಟನ್ ರೂಲ್ ಸೆಟ್ ಆಗಿತ್ತು, ಅಂದರೆ ಒಂದು ಸಿನಿಮಾ ಮ್ಯೂಸಿಕ್ ಅಂದರೆ ಹೀಗೆ ಹೀಗಿರುತ್ತೆ ಹೀಗೆ ಹೀಗಿರುತ್ತೆ ಅಂತ. ಆದರೆ ರಘು ದೀಕ್ಷಿತ್ ಅವರು ಬಂದ ಮೇಲೆ ಆ ಪೂರ್ತಿ ಸಿಲಬಸ್ನೇ ಬದಲಾಯಿಸ್ಬಿಟ್ರು ಅಂತ ಅನಿಸುತ್ತೆ. ಸೊ ರಘು ಅವರು ಅವರೊಂದು ಮಾತನ್ನು ಹೇಳ್ತಾರೆ, ನಾನು ಸಣ್ಣವನಿದ್ದಾಗ ನೃತ್ಯ ಕಲಿತಾಗ ಗೆಜ್ಜೆ ಕಟ್ತಾ ಇದ್ದೆ, ಚಿತ್ರರಂಗಕ್ಕೆ ಬಂದಾಗ ನನ್ನ ಇಂಡಿಪೆಂಡೆಂಟ್ ಮ್ಯೂಸಿಕ್ ಶೈಲಿಯನ್ನು ಸಿನಿಮಾಗಳಿಗೂ ತಂದೆ, ಅದು ಹೊಸ ಎನರ್ಜಿ ಕೊಡ್ತು. ಹಾಗೆ ಕಲ್ತಿದಂತಹ ಡಾನ್ಸ್ ನನಗೆ ಶಿಸ್ತು ಮತ್ತು ರಿದಮ್ನ ಹೇಳ್ಕೊಡ್ತು ಅಂತ ಹೇಳ್ತಾರೆ. ಎಷ್ಟು ಒಳ್ಳೆಯ ಮಾತು ಅಲ್ವಾ. ಸೊ ಕಲ್ತಂತಹ ಯಾವ ವಿದ್ಯೆ ಕೂಡ ವೇಸ್ಟ್ ಆಗೋದಿಲ್ಲ ಅನ್ನೋದಕ್ಕೆ ಇದೊಂದು ಖಂಡಿತ ಉದಾಹರಣೆ.

ಕೇಳ್ತಾ ಇದ್ರ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬೆಲ್ನಲ್ಲಿ ಸಿನಿ ಚಿಟ್ಟೆ ಸ್ಟುಡಿಯೋ ಸಮಯ ಹೇಳ್ತಾ ಇದೆ 10:27 ಆಗಿದೆ ಅಂತ. ನಾವು ಈ ಸಮಯದಲ್ಲಿ ಮಾತಾಡ್ತಾ ಇದ್ವಿ ರಘು ದೀಕ್ಷಿತ್ ಅವರ ಬಗ್ಗೆ, ಸೊ ಒಬ್ಬ ಮ್ಯೂಸಿಷಿಯನ್ ಬಗ್ಗೆ ಮಾತಾಡ್ತಾ ಇದ್ವಿ. ರಘು ದೀಕ್ಷಿತ್ ಅವರು ಗೋಲ್ಡ್ ಮೆಡಲಿಸ್ಟ್ ಆಗಿದ್ರು ಮೈಕ್ರೋ ಬಯಾಲಜಿನಲ್ಲಿ. ಸೊ ಬೆಲ್ಜಿಯಂನಲ್ಲಿ ಬಹಳ ಒಳ್ಳೆಯ ಕೆಲಸದಲ್ಲಿದ್ದರು ಇನಿಷಿಯಲ್ ಡೇಸಲ್ಲಿ. ಅವರ ಒಳಗಡೆ ಇದ್ದಂತಹ ಮ್ಯೂಸಿಷಿಯನ್ ಕೆಲಸ ಮಾಡೋಕ್ಕೆ ಬಿಡ್ತಾನೆ ಇರಲಿಲ್ವಂತೆ. ಸೊ ಕೆಲಸ ಎಲ್ಲ ಬಿಟ್ಟು ಭಾರತಕ್ಕೆ ವಾಪಸ್ ಬಂದಾಗ ಆರಂಭದಲ್ಲಿ ಯಾರು ಕೂಡ ಆಫರ್ಗಳನ್ನ ಕೊಡಲಿಲ್ವಂತೆ ಮ್ಯೂಸಿಕ್ ಡೈರೆಕ್ಷನ್ಗೆ ಅಥವಾ ಹಾಡೋದಕ್ಕೆ ಎಲ್ಲ. ಆಗ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಟೆಕ್ನಿಕಲ್ ರೈಟರ್ ಆಗಿ ಒಂದು ಸ್ವಲ್ಪ ದಿನ ಕೆಲಸ ಮಾಡಿ ಹೋಮ್ ಸ್ಟುಡಿಯೋ ಸೆಟಪ್ ಮಾಡ್ಕೊಂಡ್ರಂತೆ. ಕನಸುಗಳನ್ನು ಬೆನ್ನಟ್ಟೋಕ್ಕೆ ರಿಸ್ಕ್ ತಗೋಬೇಕು ಅನ್ನೋದು ರಘು ದೀಕ್ಷಿತ್ ಅವರ ಸ್ಟ್ರಾಂಗ್ ಒಪಿನಿಯನ್. ಎಷ್ಟು ನಿಜ ಅನ್ಸುತ್ತೆ ಅಲ್ವಾ ಈ ಮಾತು. ಹಾಗೆ ರಘು ಅವರ ಸ್ಟೇಜ್ ಕಾಸ್ಟ್ಯೂಮ್ ನೋಡಿದಿರಾ, ಆ ಕಲರ್ಫುಲ್ ಲುಂಗಿ, ಕಾಲಿನ ಗೆಜ್ಜೆ, ಇದ್ರ ಹಿಂದೆ ಸೀಕ್ರೆಟ್ ಏನು ಗೊತ್ತಾ? ಅವರಿಗೆ ಅವ್ರ ಮಾತುಗಳಲ್ಲೇ ಹೇಳೋದಾದ್ರೆ ಇದು ಯಾವುದೇ ಬಂಡಾಯ ಅಲ್ಲ ಅಂತ ಹೇಳ್ತಾರೆ. ನನ್ನ ಅಸ್ತಿತ್ವದ ಸ್ವೀಕಾರ, ನಾನು ಭರತನಾಟ್ಯ ಮಾಡ್ತಿದ್ದ ದಿನಗಳ ನೆನಪಿಗೆ ಅಂತ ಗೆಜ್ಜೆ ಕಟ್ಕೋತೀನಿ. ಇನ್ನು ಸಾಂಪ್ರದಾಯಿಕ ಕುಟುಂಬದಲ್ಲಿ ಬೆಳೆದ ನನಗೆ ಲುಂಗಿ ಧರಿಸೋದು ರೂಢಿ, ಅದಕ್ಕೆ ನಮ್ಮ ಜಾನಪದದ ಸಂಭ್ರಮನ ತೋರಿಸೋದಕ್ಕೆ ಅದಕ್ಕೆ ಬಣ್ಣದ ಸ್ಪರ್ಶ ಕೊಟ್ಟೆ ಅಂತ ಹೇಳ್ತಾರೆ. ಎಷ್ಟು ಬ್ಯೂಟಿಫುಲ್ ಆಲೋಚನೆ ಅಲ್ವಾ. ಸೊ ನಿಮಗೆ ರಘು ದೀಕ್ಷಿತ್ ಅವರ ಯಾವ ಹಾಡು ತುಂಬ ಇಷ್ಟವಾಗಿತ್ತು ಅಥವಾ ಯಾವ ವಿಚಾರ ರಘು ದೀಕ್ಷಿತ್ ಅವರಲ್ಲಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ನಮ್ಮೊಂದಿಗೆ ಹಂಚಿಕೊಳ್ಬಹುದು. 9408010013 ಇದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಮುಂದೆ ಹ್ಯಾಪಿ ನ್ಯೂ ಇಯರ್ ಚಿತ್ರದ ಸೂಪರ್ ಹಿಟ್ ಹಾಡು ವಾಸುಕಿ ವೈಭವ್ ಮತ್ತು ರಾಘವೇಂದ್ರ ಕಾಮತ್ ಅವರ ಸಾಹಿತ್ಯ, ರಘು ದೀಕ್ಷಿತ್ ಅವರ ಸಂಗೀತ. ಅದಾದ ನಂತರ ರಘು ದೀಕ್ಷಿತ್ ಅವರ ಧ್ವನಿಯಲ್ಲೇನೆ ಪಂಚತಂತ್ರ ಚಿತ್ರದ ಸೂಪರ್ ಹಿಟ್ ಹಾಡು, ಯೋಗರಾಜ್ ಭಟ್ ಅವರ ಸಾಹಿತ್ಯ, ವಿಹಾರಿ ಕೃಷ್ಣ ಅವರ ಸಂಗೀತ. ಕೇಳ್ತಾರೆ ಎಫ್ ಎಂ ರೈನ್ಬೋ.

ಹಾಗಾದ್ರೆ ಎಫ್ಎಂ ರೈನ್ಬೋ ಕನ್ನಡ ಕಾಮನಬೆಲ್ಲಲ್ಲಿ ಸಿನಿ ಚುಟ್ಟೆ ಕಾರ್ಯಕ್ರಮ ನಾವು ಮಾತಾಡ್ತಾ ಇದ್ವಿ ರಘು ದೀಕ್ಷಿತ್ ಅವರ ಬಗ್ಗೆ. ಅವರ ಸ್ಪೆಷಾಲಿಟಿ ಏನು ಅಂತ ಅಂದರೆ ನಮ್ಮ ಮಣ್ಣಿನ ಜಾನಪದ ಸಾಹಿತ್ಯವನ್ನು ಕಮರ್ಷಿಯಲ್ ಸಿನಿಮಾಗಳಲ್ಲಿ ಕೂಡ ಬಳಸ್ಕೊಳ್ಳೋದು. ಸೊ ಸಂತ ಶಿಶುನಾಳ ಶರೀಫರ ಅನೇಕ ಹಾಡುಗಳನ್ನು ಇವರು ಸಿನಿಮಾ ಶೈಲಿಯಲ್ಲಿ ತಂದಾಗ ಯುವ ಜನತೆ ಅದಕ್ಕೆ ಹುಚ್ಚೆದ್ದು ಕುಣಿದಿರೋದನ್ನು ನೋಡಿದ್ದೀವಿ. ಚಿತ್ರರಂಗದಲ್ಲಿ ಜಾನಪದ ಬಳಕೆ ಬಗ್ಗೆ ರಘು ಅವರ ಒಪಿನಿಯನ್ ತುಂಬಾ ವಿಶೇಷವಾಗಿದೆ. ಅವ್ರು ಹೇಳ್ತಾರೆ, ನಮ್ಮ ಸಿನಿಮಾಗಳಿಗೆ ನಮ್ಮದೇ ಮಣ್ಣಿನ ರಿದಮ್ ಬೇಕು. ಪಾಶ್ಚಿಮಾತ್ಯ ಸಂಗೀತವನ್ನು ಕಾಪಿ ಮಾಡೋದ್ರ ಬದಲು ನಮ್ಮ ಜಾನಪದವನ್ನು ಇತ್ತೀಚಿನ ಯೂತ್ಸ್ಗೆ ಇಷ್ಟ ಆಗೋ ಥರ ಪ್ರೆಸೆಂಟ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಇವರು ಕನ್ನಡ ಅಷ್ಟೇ ಅಲ್ಲ, ಅನೇಕ ಬಾಲಿವುಡ್ ಚಿತ್ರಗಳಿಗೂ ಕೂಡ ಮ್ಯೂಸಿಕನ್ನು ನೀಡಿದ್ದಾರೆ, ಅದೇ ಎನರ್ಜಿಯನ್ನು ತಂದಿದ್ದಾರೆ ಅಲ್ಲಿ ಕೂಡ. ಇದ್ರ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ಬಹಳಷ್ಟು ಮೆಸೇಜ್ಗಳು ಕೂಡ ಬಂದಿದೆ. ವೆರಿ ಗುಡ್ ಮಾರ್ನಿಂಗ್, ರಾಣಿಬೆನ್ನೂರಿಂದ ಸೌಭಾಗ್ಯ ಅವರು ಮೆಸೇಜ್ ಕಳಿಸಿದ್ದಾರೆ. ರಘು ದೀಕ್ಷಿತ್ ಅವರ ಸಾಂಗ್ಸ್ ನಮಗೆ ತುಂಬ ಇಷ್ಟ, ಅದರಲ್ಲೂ ಗುಡುಗುಡಿಯ ಸೇದಿ ನೋಡು ಆ ಸಾಂಗ್ ಬಹಳ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಮಕ್ಕಳೆಲ್ಲ ಯಾವಾಗಲೂ ಹಾಡ್ತಾ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮಂಜುನಾಥ ಅವರು ಕೂಡ ಬಳ್ಳಾರಿಯಿಂದ ಮೆಸೇಜ್ ಕಳಿಸಿದ್ದಾರೆ, ಅವರ ರಘು ದೀಕ್ಷಿತ್ ಅವರ ಹಾಡುಗಳು ನಮಗೂ ಕೂಡ ಬಹಳನೇ ಇಷ್ಟವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಚಿದಾನಂದ ಟಿ ಬಿ ಸರ್ಕಲ್ ಹೊಸದುರ್ಗ ಇಂದ ಕೂಡ ಮೆಸೇಜ್ ಕಳಿಸಿದ್ದಾರೆ, ಹಾಡುಗಳು ನಿಜವಾಗ್ಲೂ ಇಷ್ಟವಾಗ್ತಾ ಇದೆ. ನಮ್ಮ ನಾಡಿನಲ್ಲಷ್ಟೇ ಅಲ್ಲ, ವಿದೇಶಗಳಲ್ಲೂ ಕೂಡ ಮಿಂಚ್ತಾ ಇರುವಂತಹ ರಘು ದೀಕ್ಷಿತ್ ಅವರು ನಮಗೂ ಕೂಡ ಬಹಳ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಬಹಳ ಖುಷಿಯಾಯಿತು ನಿಮ್ಮ ಮೆಸೇಜ್ನ ನೋಡಿ. ರೇಖಾ ರವಿಕುಮಾರ್ ಗುದ್ದಲಗೂಡದಿಂದ ಕೂಡ ಮೆಸೇಜ್ ಕಳಿಸಿದ್ದಾರೆ, ಹಾಗೆ ಯಾರಿದು ರಮ್ಯ ಅವರು ಬಿಡದಿಯಿಂದ ಕೂಡ ಮೆಸೇಜ್ ಮಾಡಿದ್ದಾರೆ. ಇದರ ಬಗ್ಗೆ ಬಹಳಷ್ಟಿದೆ ಮಾತಾಡೋದಕ್ಕೆ. ರಘು ದೀಕ್ಷಿತ್ ಕೇವಲ ಹಾಡುಗಳಷ್ಟೇ ಅಲ್ಲ, ಹೊಸ ಅಲಿಯ ಕನ್ನಡ ಸಿನಿಮಾಗಳನ್ನು ಕೂಡ ಬಹಳನೇ ಪ್ರೋತ್ಸಾಹಿಸ್ತಾರೆ. ಸೊ ಇತ್ತೀಚೆಗೆ ಬರುವಂಥ ಹೊಸ ಮ್ಯೂಸಿಕ್ಗಳ ಪ್ರಯತ್ನಗಳ ಬಗ್ಗೆ ಅವರ ಮಾತು ಬಹಳ ಚೆನ್ನಾಗಿದೆ. ಇವತ್ತಿನ ಕನ್ನಡ ಚಿತ್ರರಂಗ ತುಂಬ ಎಕ್ಸ್ಪೆರಿಮೆಂಟಲ್ ಆಗಿದೆ. ಹೊಸ ಹುಡುಗರು ಬ್ಯಾಕ್ಗ್ರೌಂಡ್ ಸ್ಕೋರ್ ಮತ್ತು ಸೌಂಡ್ ಡಿಸೈನಿಂಗ್ ಜಾಗತಿಕ ಮಟ್ಟದ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಇವರು ಹೇಳ್ತಾರೆ. ಸೊ ಇದರ ಬಗ್ಗೆ ಇನ್ನೂ ಮಾತಾಡೋಣ. ಮತ್ತೆರಡು ಸುಂದರ ಗೀತೆಗಳು, ವಿಕಿಪೀಡಿಯಾ ಚಿತ್ರದ ಸುಂದರ ಗೀತೆ ರಘು ದೀಕ್ಷಿತ್ ಅವರ ಧ್ವನಿಯಲ್ಲಿ, ಪ್ರಮೋದ್ ಮರವಂತೆ ಅವರ ಸಾಹಿತ್ಯ, ರಾಕ್ ಅಂಡ್ ನೀಲಿ ಅವರ ಸಂಗೀತ. ಅದಾದ ನಂತರ ಮತ್ತೊಂದು ಸುಂದರ ಗೀತೆ, ಕಾರ್ತಿಕ್ ಸಿದ್ದಾಚಾರ್ ಅವರ ಧ್ವನಿಯಲ್ಲಿ, ಅವರ ಜೊತೆ ಸಿಲ್ವಿಯಾ ಫರ್ನಾಂಡಿಸ್ ಅವರು ಕೂಡ ಧ್ವನಿಯಾಗಿದ್ದಾರೆ. ಇದಕ್ಕೆ ಸಾಹಿತ್ಯವನ್ನು ನೀಡಿದವರು ಕವಿರಾಜ್ ಅವರು, ಹಾಗೆ ಸಿಲ್ವಿಯಾ ಫರ್ನಾಂಡಿಸ್ ಅವರು ಕೂಡ ಸಾಹಿತ್ಯವನ್ನು ನೀಡಿದ್ದಾರೆ. ಇದಕ್ಕೆ ಸಂಗೀತ ಸಂಯೋಜನೆಯನ್ನು ಮಾಡಿದವರು ರಘು ದೀಕ್ಷಿತ್. ಕೇಳ್ತಾರೆ ಎಫ್ಎಂ ರೈನ್ಬೋ.

ಕೇಳಿದ್ರ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ನಲ್ಲಿ ಸಿನಿ ಚಿಟ್ಟೆ ಕಾರ್ಯಕ್ರಮ ಸ್ಟುಡಿಯೋ ಸಮಯ ಆಗ್ತಾ ಇದೆ 10:50. ಮೈಕ್ರೋಬಯಾಲಜಿಯ ಲ್ಯಾಬ್ ಇಂದ ಹಿಡಿದು ಜಗತ್ತಿನ ಪ್ರತಿಷ್ಠಿತ ಸ್ಟೇಜ್ಗಳವರೆಗೆ, ಕಾಲಿನ ಗೆಜ್ಜೆಯಿಂದ ಹಿಡಿದು ಗಿಟಾರ್ ತಂತಿಯವರೆಗೆ ನಮ್ಮ ಹೆಮ್ಮೆಯ ಕನ್ನಡದ ಮಣ್ಣಿನ ಸೊಗಡನ್ನ ಜಾಗತಿಕ ಮಟ್ಟದಲ್ಲಿ ಮೊಳಗಿಸಿದ ರಘು ಅವರ ಜರ್ನಿ ನಿಜಕ್ಕೂ ನಮಗೆಲ್ಲ ಒಂದು ದೊಡ್ಡ ಇನ್ಸ್ಪಿರೇಷನ್. ಸೊ ಲೈಫಲ್ಲಿ ಎಷ್ಟೇ ಏಳುಬೀಳುಗಳು ಬಂದರೂ ಕೂಡ ನಮ್ಮ ಒರಿಜಿನಾಲಿಟಿನ ಬಿಡೋದು ಬೇಡ, ನಿಮ್ಮ ಬೇರುಗಳನ್ನು ಮರಿಬೇಡಿ ಅನ್ನೋದೇ ಇವತ್ತಿನ ಬೆಸ್ಟ್ ಟೇಕ್ ಅವೇ ಅಂತ ಅನ್ಕೋಬಹುದು. ಸೊ ಇಷ್ಟನ್ನ ಹೇಳ್ತಾ ಇವತ್ತಿನ ಸಿನಿಚಿಟ್ಟೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕಡೆಯದಾಗಿ ಎರಡು ಸುಂದರ ಹಾಡುಗಳು, ಕಾರಂಜಿ ಚಿತ್ರದ ಸುಂದರ ಗೀತೆ ರಘು ದೀಕ್ಷಿತ್ ಅವರ ಧ್ವನಿಯಲ್ಲಿ, ರಾಘವೇಂದ್ರ ಕಾಮತ್ ಅವರ ಸಾಹಿತ್ಯ, ವೀರ್ ಸಮರತ್ ಅವರ ಸಂಗೀತ. ಅದಾದ ನಂತರ ರಘು ದೀಕ್ಷಿತ್ ಅವರ ಧ್ವನಿಯಲ್ಲೇನೆ ಕನ್ನಡ ಗೊತ್ತಿಲ್ಲ ಚಿತ್ರದ ಮತ್ತೊಂದು ಸುಂದರ ಗೀತೆ, ಹರಿ ಪರಾಗ್ ಅವರ ಸಾಹಿತ್ಯ, ನಕುಲ್ ಅಭ್ಯಂಕರ್ ಅವರ ಸಂಗೀತ. ಕೇಳ್ತಾರಿ ಎಫ್ ಎಂ ರೈನ್ಬೋ. ಈ ತನಕ ನಾನು ಹರ್ಷಿತಾ ವೇಣುಗೋಪಾಲ್ ನಿಮ್ಮ ಜೊತೆಯಾಗಿದ್ದೆ.

0: Bienvenido, non stop Sanjay.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬೆಲು. ಇದೀಗ ಸ್ಟುಡಿಯೋ ಸಮಯ 11 ಗಂಟೆ. ಆಪ್ಕಿ ಪಸಂದ್ ಕಾರ್ಯಕ್ರಮ ಇಂದಿನ ವಿಶೇಷ. ಜುಲೈ 21 ಆನಂದ್ ಬಕ್ಷಿ ಅವರ ಜನ್ಮದಿನ. ಅವರ ಕುರಿತಾದ ಇಂಟ್ರೆಸ್ಟಿಂಗ್ ವಿಷಯ ಮಾತಾಡ್ತಾ ಸಾಗೋಣ. ಜೊತೆಗೆ ಅವರು ಬರೆದ ಅಥವಾ ಹಾಡಿದ ನಿಮ್ಮ ನೆಚ್ಚಿನ ಗೀತೆಗಳು ಯಾವುದಾದ್ರೂ ಇದ್ರೆ ನೀವು ನಮಗೆ ಸಂದೇಶವನ್ನು ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9489901013. ಇದೀಗ ಗೀತೆ ಮಾಮ್ ಕಿ ಗುಡಿಯಾ ಚಿತ್ರದಿಂದ ಲತಾ ಮಂಗೇಶ್ಕರ್ ಹಾಗೂ ಆನಂದ್ ಬಕ್ಷಿ ಅವರ ಗಾಯನದಲ್ಲಿ ಮೂಡಿಬಂದ ಗೀತೆ ನಿಮಗಾಗಿ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಭಾರತೀಯ ಸಿನಿಮಾ ಸಂಗೀತದ ಇತಿಹಾಸವನ್ನು ನಾವು ತಿರುವಿ ಹಾಕಿದರೆ ಕೆಲವು ಹೆಸರುಗಳು ಕೇವಲ ಅಕ್ಷರಗಳಾಗಿ ಉಳಿಯುವುದಿಲ್ಲ, ಅವು ನಾದಮಯ ಕಾವ್ಯಗಳಾಗಿ ನಮ್ಮ ಹೃದಯದಲ್ಲಿ ಅಮರವಾಗುತ್ತವೆ. ಅಂತಹ ಕಾವ್ಯಲೋಕದ ಸೂರ್ಯ 4 ದಶಕಗಳಿಗೂ ಹೆಚ್ಚು ಕಾಲ ಹಿಂದಿ ಚಿತ್ರರಂಗವನ್ನು ತಮ್ಮ ಅದ್ಭುತ ಸಾಹಿತ್ಯದಿಂದ ಆಳಿದ ಮಹಾನ್ ಗೀತ ರಚನೆಕಾರ ಆನಂದ್ ಬಕ್ಷಿ. ಇಂದು ಅವರ ಜನ್ಮದಿನ. ಈ ಸುಂದರ ಸಂದರ್ಭದಲ್ಲಿ ಆ ಅಪ್ರತಿಮ ಕವಿಗೆ ನಮ್ಮ ಆಕಾಶವಾಣಿ ಎಫ್ಎಂ ರೇನ್ಬೋ ಪರವಾಗಿ ಕೋಟಿ ಕೋಟಿ ನಮನಗಳು. ಇದೀಗ ಮಹಾಚೋರ್ ಚಿತ್ರದ ಗೀತೆ ಆನಂದ್ ಬಕ್ಷಿ ಹಾಗೂ ಆಶಾ ಭೋಸ್ಲೆ ಅವರ ಗಾಯನದಲ್ಲಿ, ಆನಂದ್ ಬಕ್ಷಿ ಅವರದ್ದೇ ಸಾಹಿತ್ಯ, ಆರ್ ಡಿ ಬರ್ಮನ್ ಅವರ ಸಂಗೀತ.

ಮೇ ಸುಂದರ್ ಹೂ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಕಿಶೋರ್ ಕುಮಾರ್ ಹಾಗೂ ಆಶಾ ಭೋಸ್ಲೆ ಅವರ ಗಾಯನದಲ್ಲಿ ಆನಂದ್ ಬಕ್ಷಿಯವರ ಸಾಹಿತ್ಯ, ಶಂಕರ್ ಜಯಕಿಶನ್ ಅವರ ಸಂಗೀತ. ಕಾರ್ಯಕ್ರಮಕ್ಕೆ ಇಂದಿನ ಸಂದೇಶಗಳನ್ನ ನೋಡೋಣ. ಸುಧಾ ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ, ನಮಗಾಗಿ ಒಂದು ಗೀತೆಯನ್ನ ಪ್ರಸಾರ ಮಾಡಿ ಅಂತ. ನಂತರ ಹರಿಮಣಿ ವರ್ಮಾ, ಪಾರಸ್ ಮಣಿವರ್ಮಾ ಛತ್ತೀಸ್ಗಢದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕು, ಆನಂದ್ ಬಕ್ಷಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಸಂದೇಶವನ್ನ ಕಳಿಸಿದ್ದಾರೆ. ಸುಭಾನ್ ಕೋರಿ ಹಂಪಸಾಗರದಿಂದ ಆಪ್ಕೆ ಪಸಂದ್ ಕಾರ್ಯಕ್ರಮದಲ್ಲಿ ನಮಗಾಗಿ ಒಂದು ಗೀತೆ ಪ್ರಸಾರ ಮಾಡಿ ಅಂತ ಸಂದೇಶವನ್ನ ಕಳಿಸಿದ್ದಾರೆ. ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಆನಂದ್ ಬಕ್ಷಿಯವರ ಜನ್ಮದಿನ ಇಂದು ಅಂತ ಹೇಳಿ ಈಗ ತಾನೇ ಮೇ ಸುಂದರ್ ಹೂ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಇದರ ಕುರಿತಾಗಿ ಒಂದು ಇಂಟ್ರೆಸ್ಟಿಂಗ್ ವಿಷಯನ ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಖ್ಯಾತ ಸಾಹಿತಿ ಆನಂದ್ ಬಕ್ಷಿ ಅವರು ಮ್ಯೂಸಿಕ್ ಡೈರೆಕ್ಟರ್ ಆದ ಶಂಕರ್ ಜಯಕಿಶನ್ ಮತ್ತೆ ರಾಜ್ಕಪೂರ್ ಫಿಲಮ್ಸ್ ಈ ಒಂದು ಕಾಂಬಿನೇಷನ್ಗೆ ಯಾವತ್ತೂ ಏನು ಸಾಹಿತ್ಯ ಬರೆಯಕ್ಕೆ ಆಗಲೇ ಇಲ್ಲ. 1950ರ ದಶಕ 1960ರ ದಶಕದಲ್ಲೂ ಸಹ ಈ ಒಂದು ಕಾಂಬಿನೇಷನ್ಗೆ ಸಾಹಿತ್ಯ ಬರೆಯೋದಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟರು. ಆದರೆ ಕೊನೆಗೆ ಒಂದು ಗೀತೆಯನ್ನ ಬರೆದ್ರು. ಆದರೆ ಆಗ ಜಯಕಿಶನ್ ಅವರು ತೀರ್ಕೊಂಡಿದ್ರು, ಅದು ಮೇ ಸುಂದರ್ ಹೂ ಚಿತ್ರಕ್ಕೆ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಆದರೂ ಅದು ರಾಜ್ಕಪೂರ್ ಅವರ ಫಿಲಮ್ಸ್ ಇದರ ಚಿತ್ರ ಆಗಿರಲಿಲ್ಲ. ನಂತರ ಆನಂದ್ ಬಕ್ಷಿ ಅವರು ಬಾಬಿ, ಸತ್ಯಂ ಶಿವಮ್, ಸುಂದರಮ್ಮ ಈ ಚಿತ್ರಗಳಿಗೆ ಇದು ರಾಜ್ ಕಪೂರ್ ಫಿಲಮ್ಸ್ ಈ ಚಿತ್ರಗಳಿಗೆ ಸಾಹಿತ್ಯವನ್ನು ಬರೆದ್ರು. ಆದರೆ ಜಯಕಿಶನ್ ಅವರು ಅಷ್ಟೊತ್ತಿಗಾಗಲೇ ತೀರ್ಕೊಂಡಿದ್ರು 1971ರಲ್ಲಿ. ಅದು ಮೇ ಸುಂದರ್ ಹೂ ಚಿತ್ರದ ಈ ಚಿತ್ರ ತೆರೆ ಕಂಡ ನಂತರ ಅಂತ ಒಂದು ಇಂಟ್ರೆಸ್ಟಿಂಗ್ ವಿಷಯನ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ನೀವು ಸಹ ಹೀಗೆ ಆನಂದ್ ಬಕ್ಷಿಯವರ ಕುರಿತಾದ ಇಂಟ್ರೆಸ್ಟಿಂಗ್ ವಿಷಯ ನಿಮ್ಗೇನಾದರೂ ತಿಳಿದಿದ್ರೆ ನಮಗೆ ಸಂದೇಶವನ್ನು ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9480910013. ಇದೀಗ ಮುಂದಿನ ಗೀತೆ ಜುಗುನು ಚಿತ್ರದಿಂದ ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರ ಗಾಯನದಲ್ಲಿ ಆನಂದ್ ಬಕ್ಷಿಯವರ ಸಾಹಿತ್ಯ, ಎಸ್ ಟಿ ಬರ್ಮನ್ ಅವರ ಸಂಗೀತ.

0: उम्र है
1: छोड़ो बहाना
0: ना ना ना
2: ನೀವು ಕೇಳ್ತಿದ್ರ ಆಪ್ಕಿ ಪಸಂದ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಆನಂದ್ ಬಕ್ಷಿಯವರ ಜನ್ಮದಿನದ ವಿಶೇಷ. ಜುಲೈ 21, 1930 ರಾವಲ್ಪಿಂಡಿಯಲ್ಲಿ ಜನಿಸಿದ ಆನಂದ್ ಬಕ್ಷಿ ಚಿತ್ರರಂಗಕ್ಕೆ ಬರುವ ಮುನ್ನ ಅವರು ಭಾರತೀಯ ನೌಕಾಸೇನೆ ಮತ್ತು ಭೂಸೇನೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ರು. 1958 ಆರಂಭವಾದ ಅವರ ಬರವಣಿಗೆಯ ಪಯಣ ಮುಂದಿನ 40 ಕಾಲ ನಿರಂತರವಾಗಿ ಸಾಗಿತ್ತು. ಅವರು ಬರೆದದ್ದು ಒಂದೆರಡು ಹಾಡುಗಳಲ್ಲ, 600+ ಸಿನಿಮಾಗಳಿಗೆ, 3000

ಹೆಚ್ಚು ಗೀತೆಗಳನ್ನು ಬರೆದು ಗಿನ್ನೆಸ್ ದಾಖಲೆಯ ಪುಟಗಳನ್ನು ಮುಟ್ಟಿದ್ರು. ಅವರ ಸಾಹಿತ್ಯದ ಶಕ್ತಿ ಏನೆಂದರೆ, ಅವರು ಅತ್ಯಂತ ಸರಳವಾದ ಪದಗಳನ್ನು ಬಳಸ್ತಾ ಇದ್ರು. ಸಾಮಾನ್ಯ ಜನಸಾಮಾನ್ಯರಿಗೂ ಅರ್ಥವಾಗುವ ಭಾಷೆಯಲ್ಲಿ ಬದುಕಿನ ತತ್ವ, ಪ್ರೀತಿಯ ಆಳ ಮತ್ತು ವಿರಹದ ನೋವನ್ನು ದಾಟಿಸ್ತಾ ಇದ್ರು. ಲಕ್ಷ್ಮೀಕಾಂತ್ ಪ್ಯಾರೇಲಾಲ್, ಆರ್ ಡಿ ಬರ್ಮನ್ ಅವರಂತಹ ದಿಗ್ಗಜ ಸಂಗೀತ ನಿರ್ದೇಶಕರೊಂದಿಗೆ ಅವರು ಸೃಷ್ಟಿಸಿದ ಅದ್ಭುತ ಇಂದಿಗೂ ಅಮರ. ಇದೀಗ ಮುಂದಿನ ಗೀತೆ ಈ ಗುಲಿಸ್ತಾನ ಹಮಾರ ಚಿತ್ರದಿಂದ ಲತಾ ಮಂಗೇಶ್ಕರ್ ಹಾಗೂ ಸಂಗಡಿಗರ ಗಾಯನದಲ್ಲಿ ಆನಂದ್ ಬಕ್ಷಿಯವರ ಸಾಹಿತ್ಯ, ಆರ್ ಡಿ ಬರ್ಮನ್ ಅವರ ಸಂಗೀತ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಇದೀಗ ಸ್ಟುಡಿಯೋ ಸಮಯ 11:34 ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಆನಂದ್ ಬಕ್ಷಿಯವರ ಜನ್ಮದಿನದ ವಿಶೇಷ. ಈ ವಿಶೇಷವಾಗಿ ಬಹಳಷ್ಟು ಜನ ಸಂದೇಶಗಳನ್ನು ಕಳಿಸಿದ್ದಾರೆ. ಶ್ರೀ ಹೋವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ, ಹೆಚ್.ಆರ್. ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿಂದ, ನಂತರ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ, ವಿದ್ಯಾರಣ್ಯಪುರದಿಂದ ಚಂದ್ರಶೇಖರ್ ರಿಷಭ್ ದೇವರಾಯ ಜಯಲಕ್ಷ್ಮೀ ಪಾಪಚಮ್ಮ ಅಂಜನಾ ಕುಮಾರ್ ಲಲಿತ್ ಕುಮಾರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ದೇವಾನಂದ ಇಟಗಿ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ರಾಜೇಂದ್ರ ಬನಶಂಕರಿಯಿಂದ, ಜಮಖಂಡಿಯಿಂದ ವಿಶ್ವ ಇಮ್ಮಡಿಯವರು ಹ್ಯಾಪಿ ಬರ್ತ್ಡೇ ಆನಂದ್ ಬಕ್ಷಿ ಎಂದ ಸಂದೇಶವನ್ನು ಕಳಿಸಿದ್ದಾರೆ. ಸುಧಾ ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ನಂತರ ಸದಾಶಿವ ಹುಲಗೂರು ಬನಶಂಕರಿ ಎರಡನೇ ಹಂತ, ರಾಜಾರಾಮ್ ವಸುಧಾ ಮಂಜೇಶ್ವರ ಕಾಸರಗೋಡಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ವಾಸುಕಿ ಡೋಯಿ ಜೋಡೆ ಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ರಘುನಾರಾಯಣ್ ಬೆಂಗಳೂರಿನಿಂದ, ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಇದೀಗ ಮುಂದಿನ ಗೀತೆ ಕಟ್ಟಿ ಪತಂಗ ಚಿತ್ರದಿಂದ ಕಿಶೋರ್ ಕುಮಾರ್ ಅವರ ಗಾಯನದಲ್ಲಿ ಆನಂದ್ ಬಕ್ಷಿ ಅವರಿಗಾಗಿ.

ನೀವು ಕೇಳ್ತಿದ್ರ ಆಪ್ಕಿ ಪಸಂದ್ ಕಾರ್ಯಕ್ರಮ. ಇಂದಿನ ವಿಶೇಷ ಆನಂದ್ ಬಕ್ಷಿಯವರ ಹುಟ್ಟಿದ ದಿನ. ಶಿವಶಂಕರ್ ವೇದಾವತಿ ಆನೇಕಲ್ನಿಂದ ಸಮಂತಾ, ಸವಿತಾ, ಗಿರೀಶ್, ಶ್ರೀನಿವಾಸ್, ರಾಜು ಚಿಕ್ಕಬಳ್ಳಾಪುರದಿಂದ, ಕಿರಣ್ ತಾರಾ ಸಂಗಮದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಜೊತೆಗೆ ಕಲ್ಲೂರು ಮಹದೇವ ಪ್ರಕಾಶ್ ಗುಬ್ಬಿ ತಾಲೂಕಿನಿಂದ, ಗೋವಿಂದ ಮೆನನ್ ಕೋಲಾರದಿಂದ, ಮಾದನ ಹಿಪ್ಪರಿಗೆಯಿಂದ ಶಿವಲಿಂಗಪ್ಪ ಭದ್ರೆಯವರು ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಇದೀಗ ಮುಂದಿನ ಗೀತೆ ಚರಸ್ ಚಿತ್ರದಿಂದ ಮೊಹಮ್ಮದ್ ರಫಿ, ಲತಾ ಮಂಗೇಶ್ಕರ್ ಹಾಗೂ ಆನಂದ್ ಭಕ್ಷಿಯವರ ಗಾಯನದಲ್ಲಿ, ಆನಂದ್ ಭಕ್ಷಿಯವರದ್ದೇ ಸಾಹಿತ್ಯ, ಲಕ್ಷ್ಮೀಕಾಂತ್ ಪ್ಯಾಲೆಲಾಲ್ ಅವರ ಸಂಗೀತ.

0: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಆಪ್ಕಿ ಪಸಂದ್ ಕಾರ್ಯಕ್ರಮ. ಶಾಂತಾಚಾರ ಬಡಿಗೇರ ಅವರು ಸಂದೇಶನ ಕಳಿಸಿದ್ದಾರೆ. ರಾಜೇಶ್ ಖನ್ನಾ, ಅಮಿತಾಬ್ ಬಚ್ಚನ್, ಧರ್ಮೇಂದ್ರ, ಶಾರುಖ್ ಖಾನ್ ಸೇರಿದಂತೆ ಹಲವು ತಲೆಮಾರುಗಳ ನಟರ ಚಿತ್ರಗಳಿಗೆ ಅವರು ಜನಪ್ರಿಯ ಗೀತೆಗಳನ್ನು ಬರೆದಿದ್ದಾರೆ. ಅಮರ್, ಪ್ರೇಮಿ, ಬಾಬಿ, ಶೋಲೆ, ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ ತಾಲ್ ಮುಂತಾದ ಅನೇಕ ಚಿತ್ರಗಳಿಗೆ ಯಶಸ್ಸಿನಲ್ಲಿ ಅವರ ಸಾಹಿತ್ಯದ ಪಾತ್ರವು ಮಹತ್ವದ್ದಾಗಿದೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಎರಡರಲ್ಲಿ ಆನಂದ್ ಬಕ್ಷಿಯವರು ದೈಹಿಕವಾಗಿ ನಮ್ಮನ್ನು ಅಗಲಿದ್ರು. ಅವರು ಬರೆದ ಸಾಲುಗಳಂತೆ, ಗಾಡಿ ಬುಲಾ ರಹಿ ಹೇ, ಸಿಟಿ ಬಜಾ ರಹಿ ಹೇ, ಚಲ್ನಾ ಹೇ ಜಿಂದಗಿ ಹೇ, ಚಲ್ತಿ ಹಿ ಜಾ ರಹಿ ಹೇ ಅಂತ ಅಂದರೆ ಬದುಕಿನ ಪಯಣ ನಿರಂತರವಾದದ್ದು ಅಂತ ಹೇಳಿ. ಅವರ ಹಾಡುಗಳು ಪ್ರತಿಯೊಬ್ಬ ಭಾರತೀಯನ ಸುಖ ದುಃಖಗಳಲ್ಲಿ ಧ್ವನಿಯಾಗಿ ಸದಾ ಜೀವಂತವಾಗಿರುತ್ತದೆ. ಇಂತಹ ಅಪ್ರತಿಮ ಯೋಧ, ಕವಿ ಮತ್ತು ರಸ ಋಷಿಗೆ ಅವರ ಜನ್ಮದಿನದಂದು ಮತ್ತೊಮ್ಮೆ ನಮನಗಳು. ಇದೀಗ ಮುಂದಿನ ಗೀತೆ ಮಹಾ ಚೋರ್ ಚಿತ್ರದಿಂದ ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರ ಗಾಯನದಲ್ಲಿ ಆನಂದ್ ಬಕ್ಷಿ ಅವರ ಸಾಹಿತ್ಯ, ಆರ್ ಡಿ ಬರ್ಮನ್ ಅವರ ಸಂಗೀತ.
1: ಮೈ ತುಮ್ಸೆ ಪ್ಯಾರ್ ಕರ್ತಿ ಹೂ.

ಇದಾಗಿತ್ತು ಇಂದಿನ ಆಪ್ಕಿ ಪಸಂದ್ ವಿಶೇಷ ಕಾರ್ಯಕ್ರಮ. ಆನಂದ್ ಬಕ್ಷಿಯವರ ಹುಟ್ಟಿದ ದಿನ. ಕೆಲವರು ಸಂದೇಶಗಳನ್ನು ಕಳಿಸಿದ್ದರ, ನಮ್ಮ ಗೀತೆಗಳು ಪ್ರಸಾರ ಆಗಿಲ್ಲ ಅಂತ. ಕೆಲವು ಗೀತೆಗಳು ನಮ್ಮಲ್ಲಿ ಇಲ್ಲದ ಕಾರಣ ಪ್ರಸಾರ ಮಾಡಲಾಗಿಲ್ಲ. ಜೊತೆಗೆ ಆನಂದ್ ಬಕ್ಷಿಯವರ ಗೀತೆಗಳಿಗೆ ಒಂದು ಗಂಟೆಯ ಕಾರ್ಯಕ್ರಮ ಬಹಳ ಚಿಕ್ಕದು ಅಂತ ಹೇಳ್ತಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ. ನಿಮ್ಮ ಜೊತೆಯಾದದ್ದು ಶ್ರಾವ್ಯ ಹರುಮನೆ. ಹೀಗೆ ಕೇಳ್ತಾ ಇರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇದೀಗ ಕೊನೆಯ ಗೀತೆ ಮಿಲನ್ ಚಿತ್ರದಿಂದ ಲತಾ ಮಂಗೇಶ್ಕರ್ ಹಾಗೂ ಮುಕೇಶ್ ಅವರ ಗಾಯನದಲ್ಲಿ, ಆನಂದ್ ಬಕ್ಷಿಯವರ ಸಾಹಿತ್ಯ, ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅವರ ಸಂಗೀತ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎನ್ಯುಮರೇಷನ್ ಅರ್ಜಿ ವಿತರಣೆ ಪೂರ್ಣಗೊಳಿಸಲಾಗಿದ್ದು ಎಸ್ಐಆರ್ ಗಣಕೀಕರಣ ಪ್ರಕ್ರಿಯೆಯಲ್ಲಿ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿದೆ. ಹಾವೇರಿ ಜಿಲ್ಲೆ ಎರಡನೇ ಸ್ಥಾನದಲ್ಲಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ಶಿಗ್ಗಾವಿ ಪ್ರವಾಸಿ ಮಂದಿರದಲ್ಲಿ ಎಸ್ಐಆರ್ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದ ಅವರು, ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳಬೇಕು. ರಾಜಕೀಯ ಪಕ್ಷಗಳು ಹಾಗೂ ಸಾರ್ವಜನಿಕರ ಕುಂದುಕೊರತೆಗಳು, ಸಲಹೆಗಳು ಹಾಗೂ ಸೂಚನೆಗಳನ್ನು ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ಚುನಾವಣಾ ಆಯೋಗದ ನಿಯಮಾವಳಿಗಳಿಗೆ ಅನುಸಾರವಾಗಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದರು. ಕರ್ನಾಟಕ ಸರ್ಕಾರ ಅಧೀನದ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಎಂಎಸ್ಐಎಲ್ನ ವಿವಿಧ ಹಂತಗಳಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಲು ನಿರ್ದೇಶಿಸಲಾಗಿದೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆಗಳು ಮೂಲಸೌಕರ್ಯ ಅಭಿವೃದ್ದಿ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಾಗಿದೆ. ಅಭ್ಯರ್ಥಿಗಳ ನೇಮಕಾತಿ ಪತ್ರಗಳನ್ನು ಶೀಘ್ರದಲ್ಲಿ ವಿತರಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಗಿದೆ ಎಂದರು. ಕಲಬುರಗಿ ಜಿಲ್ಲೆಯಲ್ಲಿ ಮಳೆಗಾಲದ ಹಿನ್ನೆಲೆ ಡೆಂಕಿ ಸಾಂಕ್ರಾಮಿಕ ಹರಡುವಿಕೆ ತಡೆಗಟ್ಟಲು ರಾಷ್ಟೀಯ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ಕಾರ್ಯಕ್ರಮದಡಿ ಸಮಗ್ರ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾ ಶರಣಬಸಪ್ಪ ಕ್ಯಾತನಾಳ್ ತಿಳಿಸಿದ್ದಾರೆ. ಜಿಲ್ಲೆಯ ಸುಮಾರು 2015 ಶಾಲೆಗಳಲ್ಲಿ ಜಾಗೃತಿ ಕಾರ್ಯಕ್ರಮ ನಡೆಸಲಾಗಿದೆ. ವಿದ್ಯಾರ್ಥಿಗಳಿಗೆ ಸೊಳ್ಳೆ ಮುಕ್ತ ಶಾಲಾ ಆವರಣ ಪ್ರಮಾಣ ವಚನ ಬೋಧಿಸಿ ನೆರೆಹೊರೆಯಲ್ಲಿ ಜಾಗೃತಿ ಮೂಡಿಸಲು ಪ್ರೇರೇಪಿಸಲಾಗಿದೆ ಎಂದರು. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಸ್ವಾಮಿ ಮಲೈ ಬೆಟ್ಟಸಾಲು ಅರಣ್ಯದ ನವಲೋಟಿ ಸಮೀಪ ಪತ್ತೆಯಾಗಿದ್ದ ಆದಿ ಮಾನವರ ವಾಸಸ್ಥಳ ಸೂಕ್ಷ್ಮ ಶಿಲಾ ಆಯುಧಗಳು 11,000 ವರ್ಷಗಳ ಹಳಮೆ ಹೊಂದಿರುವುದು ವೈಜ್ಞಾನಿಕ ಕಾರ್ಬನ್ ಡೇಟಿಂಗ್ ಪರೀಕ್ಷೆ ಮೂಲಕ ಸಾಬೀತಾಗಿದೆ. ಇಲ್ಲಿನ ದೇವದಾರಿ ಗುಹೆಗಳಲ್ಲಿ ಪತ್ತೆಯಾದ ಸಣ್ಣ ಶಿಲಾ ಆಯುಧಗಳ ಕುರಿತು ಜಂಟಿ ಕ್ಷೇತ್ರ ಕಾರ್ಯ ಕೈಗೊಂಡ ಪ್ರಾಗೈತಿಹಾಸಿಕ ತಜ್ಞ ಪ್ರೊಫೆಸರ್ ರವಿ ಕೋರಿಶೆಟ್ಟರ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಆ ಗವಿ ಇರೋದು ದೇವದಾರಿ ಗುಡ್ಡ ಸಾಲುಗಳಲ್ಲಿ, ನವಲೂಚಿ ಗುಡ್ಡ ಅಥವಾ ದೇವದಾರಿ ಗುಡ್ಡ ಮತ್ತೆ ರಸೀದ್ ಪಡೆ

0: ಅಂತ ಮೂರ್ನಾಲ್ಕು ಹೆಸರಿನಿಂದ ಕರೀತಾರೆ. ಮತ್ತೆ ನಾವು ಹೋದಾಗ ನನಗೆ ಮೊತ್ತ ಮೊದಲಿಗೆ ಹೆಜ್ಜೆ ಇಟ್ಟು ಕೂಡಲೇ ಕಂಡದ್ದೇನಪ್ಪ ಅಂದ್ರೆ ಅತಿ ಸೂಕ್ಷ್ಮ ಶಿಲಾ ಉಪಕರಣಗಳು. ಆ ಪ್ರದೇಶದಲ್ಲಿ ಸರ್ವೇಕ್ಷಣೆ ಮಾಡಿದಾಗ ನಮಗೆ ನೂರಾರು ಸಂಖ್ಯೆಯಲ್ಲಿ ಸೂಕ್ಷ್ಮ ಶಿಲಾ ಉಪಕರಣಗಳು ಸಿಕ್ಕಿದ್ವು. ಆ ಶಿಲಾ ಉಪಕರಣಗಳ ಜೊತೆ ಪ್ರಾಣಿಗಳ ಎಲುಬು, ಆದಿಮಾನವನ ಎಲುಬಿನ ತುಂಡುಗಳು ಇವೆಲ್ಲ ಆರಿಸಿಕೊಂಡು ಬಂದಿದ್ವಿ. ಆ ಒಂದು ಎಲುಬುಗಳನ್ನ ನಾವು ಫಿಸಿಕಲ್ ರಿಸರ್ಚ್ ಲ್ಯಾಬೊರೇಟರಿ ಇದೆ ಅಹಮದಾಬಾದ್ ನಲ್ಲಿ, ಅಲ್ಲಿಗೆ ನಾವು ಈ ಎಲುಬುಗಳನ್ನು ಕಳಿಸಿಕೊಟ್ಟು ಒಂದು 8-10 ತಿಂಗಳಾದ ನಂತರ ನಮಗೆ ಇತ್ತೀಚೆಗೆ ಇವು ಸುಮಾರು 11,000 ವರ್ಷಗಳ ಹಿಂದೆ ತಯಾರಿಸಿದಂತ ಶಿಲಾ ಉಪಕರಣಗಳು ಅಂತ ಖಚಿತವಾಗಿ ತಿಳಿದುಬಂತು.
1: ಮಂಡ್ಯ ಜಿಲ್ಲೆಯಲ್ಲಿ ಜನನ ಮತ್ತು ಮರಣಗಳ ನೋಂದಣಿಯನ್ನು ನಿಗದಿತ 21 ದಿನಗಳ ಒಳಗೆ ಕಡ್ಡಾಯವಾಗಿ ಮಾಡಬೇಕು. ವಿಳಂಬ ನೋಂದಣಿಯನ್ನು ತಡೆಯಲು ಹಾಗೂ ಸಕಾಲದಲ್ಲಿ ಪ್ರಮಾಣಪತ್ರ ನೀಡಲು ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ್ ತಿಳಿಸಿದ್ದಾರೆ. ಕೋಲಾರ ನಗರಾಭಿವೃದ್ದಿ ಪ್ರಾಧಿಕಾರದ ವತಿಯಿಂದ ಹೊಸ ಬಡಾವಣೆ ನಿರ್ಮಾಣಕ್ಕಾಗಿ ರೈತರ ಜಮೀನು ಪಡೆಯುವ ಸಂಬಂಧ ರೈತರ ಅಭಿಪ್ರಾಯ ಸಂಗ್ರಹಿಸಲು ಇನ್ನೂ 2 ತಿಂಗಳ ಕಾಲಾವಕಾಶ ನೀಡಲಾಗುವುದು, ಬಳಿಕ ಮತ್ತೊಂದು ಸಭೆ ನಡೆಸಿ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಶಾಸಕ ಕೊತ್ತೂರು ಮಂಜುನಾಥ್ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಕೆರೆಹಳ್ಳಿ ಗ್ರಾಮದ ಟೋಲ್ಗೇಟ್ ಬಳಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಹುಲಗಿ ಗ್ರಾಮದ ಇಬ್ಬರು ಮೃತಪಟ್ಟಿದ್ದಾರೆ. ಬೊಲೆರೋ ವಾಹನ ಲಾರಿಗೆ ಡಿಕ್ಕಿ ಹೊಡೆದಿದ್ದು ಬೊಲೆರೋ ವಾಹನದಲ್ಲಿದ್ದ 80 ವರ್ಷ ವಯಸ್ಸಿನ ಖಾದರ್ ಖಾನ್ ಹಾಗೂ 75 ವರ್ಷ ವಯಸ್ಸಿನ ಖೈರುಂಬಿ ಮೃತಪಟ್ಟಿದ್ದಾರೆ. 6 ಜನರು ಗಾಯಗೊಂಡಿದ್ದು ಹುಬ್ಬಳ್ಳಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮುನಿರಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ 137ನೇ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ನಾಡೋಜ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ, ಸುಗಮ ಸಂಗೀತ, ಜಾನಪದ ಹಾಡುಗಾರಿಕೆ, ನಾಟಕ ಪ್ರದರ್ಶನ, ಚಿತ್ರಕಲಾ ಪ್ರದರ್ಶನ ಸೇರಿದಂತೆ 5 ದಿನಗಳ ಕಾರ್ಯಕ್ರಮಗಳು ಆರಂಭಗೊಂಡಿವೆ. ಇಂದು ಸಂಜೆ 5:30ಕ್ಕೆ ಸಂಘದ ಹಿರಿಯ ಸದಸ್ಯರಿಗೆ ಗೌರವ ಸಮರ್ಪಣೆ ಹಾಗೂ ಸೂರ್ಯ ಶಿಕಾರಿ ನಾಟಕ ಪ್ರದರ್ಶನ ಆಯೋಜಿತವಾಗಿದೆ. ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಈ ಬಾರಿಯ ಪ್ರತಿಷ್ಠಿತ ಲೋಕಮಾನ್ಯ ತಿಲಕ್ ರಾಷ್ಟೀಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಆಗಸ್ಟ್ 1ರಂದು ಪುಣೆಯಲ್ಲಿ ಆಯೋಜಿತ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಅವರ ಪುಣ್ಯತಿಥಿ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನವಾಗಲಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ನೆನಪಿನಾಳದಲ್ಲಿ ಹುದುಗಿದ್ದ ನವಿಲು ಮತ್ತೆ ಗರಿಗೆದರಿದೆ.
1: ಸವಿ ಸವಿ ನೆನಪು,
2: ಸವಿ ಸವಿ ನೆನಪು,
1: ಸವಿ ಸವಿ ನೆನಪು,
2: ಸವಿ ಸವಿ ನೆನಪು.
3: ನಿಮ್ಮ ಮನದಿಂಗಿತ ಕಾಮನ ಬೆಲೆಗೂ ಗೊತ್ತಿದೆ.
4: ಏನು ಹೇಳಬೇಕು ಒಂದೇ ಏನದು, ಬೇಗ ಹೇಳು ಯಾರು ಕೇಳಬಾರದು.
3: ಮತ್ತೆ ಮತ್ತೆ ಕೇಳಬೇಕು ಅನ್ನಿಸುವ ಧ್ವನಿಗಳು ಮರುಕಳಿಸಿದೆ.
4: ಪುನಃ ಪುನಃ ಕೇಳಿದರು ನಿನ್ನ ವಿನಃ ಏನಿಲ್ಲ.
3: ಜನಮಾನಸದಲ್ಲಿ ಉಳಿದು ಹೋದ ಜನಪ್ರಿಯ ಆರ್ಜೆಗಳು ನಿಮ್ಮ ಜೊತೆಯಾಗೋ ಕಾರ್ಯಕ್ರಮ ನವಿಲುಗರಿ.
0: ಪ್ರತಿದಿನ ಮಧ್ಯಾಹ್ನ 12:05 ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲಿನಲ್ಲಿ.

ಗಿರಿ ನವಿಲು ನವಿಲು ಗರಿ ಎಲ್ಲೋ ಇಲ್ಲ, ಇಲ್ಲೇ ಇಲ್ಲೇ 101.3 ಅಲ್ಲೇ ಇದೆ. ಕೇಳ್ತಾ ಇದ್ದೀರಾ ನವಿಲು ಗರಿ ಕಾರ್ಯಕ್ರಮ 101.3 ಮೆಗಾಹರ್ಟ್ಸ್ ಕನ್ನಡ ಕಾಮನಬಿಲ್ಲಿನಲ್ಲಿ. ಸಮಯ ಆಗಿದೆ 12:07:13. ನಾನಿದ್ದೀನಿ ನಿಮ್ಮ ಜೊತೆ ನಿಮ್ಮ ಟ್ಯೂಸ್ಡೇ ಟ್ಯೂನರ್ ಆಶಾ. ಆಲ್ ರೈಟ್, ಬುದ್ಧಿ ಮಾತು ಹೇಳೋದು ಸಿಕ್ಕಾಬಟ್ಟೆ ಸುಲಭ, ಕೇಳಿಸ್ಕೊಂಡು ಚಾಲ್ತಿಗೆ ತರೋದು ಸಿಕ್ಕಾಬಟ್ಟೆ ಕಷ್ಟ ಕಷ್ಟ ಕಷ್ಟ. ಏನಂತೀರಾ? ಹೌದು ಅಂತೀರಾ ನನಗೆ ಗೊತ್ತು. ಮೆಸೇಜ್ ಮಾಡಿ 9480901.1 ಆದರೆ ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡೋದಕ್ಕೆ ನಾನು ನಿಮ್ಮ ಕಿವಿಗಳ ಮುಂದೆ ಪ್ರತ್ಯಕ್ಷ ಆಗಿದ್ದೀನಿ. ವೆಲ್, ಎಟಿಕೆಟ್ಸ್ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ. ನೆಟಿಕೆಟ್ಸ್ ಅಂದರೆ ಏನ್ರಿ? ನೆಟಿಕೆಟ್ಸ್ ಹಾಗಂದ್ರೆ ಏನು ಅಂತ ಗೊತ್ತಾದ ತಕ್ಷಣ ಒಂದು ಮೆಸೇಜ್ ಈ ಕಡೆ ಬರಲಿ. 9480091

ಎಕ್ಸಾಕ್ಟ್ಲಿ ರೈಟ್. ನಾವು ಇರುವ ತನಕ ನಮ್ಮ ಈ ಲೋಕವನ್ನ ಪ್ರೀತಿಯಿಂದ ಪ್ರೇಮದಿಂದ ನೋಡ್ಕೊಳ್ಳೋಣ, ಪ್ರೀತಿ ಹಂಚೋಣ, ಆನಂದ ಪಡೆಯೋಣ, ಹೌದಲ್ಲ? ನೆಟಿಕೆಟ್ಸ್ ಅಂದ್ರೆ ಏನು ಅಂತ ಕೇಳಿದ್ದೆ. ನೆಟಿಕೆಟ್ಸ್ ಕೂಡ ಇದೆ ಈ ಪ್ರೀತಿಯನ್ನ ಹಂಚೋದಿದೆಯಲ್ಲ ಅದರದೇ ಇನ್ನೊಂದು ರೂಪ ನೆಟಿಕೆಟ್ಸ್. ನೆಟಿಕೆಟ್ಸ್ ಅಂದ್ರೆ ಶಿಷ್ಟಾಚಾರ ಅಂತ ಸಾಕಷ್ಟು ಜನ ಮೆಸೇಜ್ ಹಾಕ್ತಿದ್ದೀರಾ. ಹೌದು, ಶಿಷ್ಟಾಚಾರ ಕರೆಕ್ಟ್, 101.3% ಕರೆಕ್ಟ್ ನೀವು. ಆದರೆ ಆ 0.3 ಹಾಕುವಾಗ ಒಂಚೂರು 0.4, 0.5 ಅಂತರ ಹಾಕ್ಬಿಟ್ಟಿದ್ದೀರಾ. ಯಾವುದರ ಶಿಷ್ಟಾಚಾರ ಇದು? ನೆಟ್, ಇಂಟರ್ನೆಟ್, ಸೋಷಿಯಲ್ ಮೀಡಿಯಾ, ಇದರಲ್ಲಿ ನಾವು ಹೇಗೆ ನಮ್ಮನ್ನು ನಾವು ಪ್ರೆಸೆಂಟ್ ಮಾಡಿಕೊಳ್ಬೇಕು ಅಥವಾ ನಮ್ಮ ವರ್ತನೆ ಹೇಗಿರಬೇಕು ಇಂಟರ್ನೆಟ್ಟಲ್ಲಿ ಅನ್ನೋದನ್ನು ತೋರಿಸ್ಕೊಡುವಂತಹ ಎಟಿಕೆಟ್ಸ್, ಶಿಷ್ಟಾಚಾರ. ಹೌದ್ರಿ, ಮುಖಾಮುಖಿ ಮಾತಾಡುವಾಗ ಇರೋ ಗೌರವನೇ ಆನ್ಲೈನಲ್ಲಿ ಇರುತ್ತಾ? ಐ ಡೋಂಟ್ ನೋ. ಯಾಕೆ ಗೊತ್ತಾ, ಆನ್ಲೈನಲ್ಲಿ ನಾವು ಎಷ್ಟೋ ಜನನ ಭೇಟಿನೇ ಆಗಿರಲ್ಲ, ಅವ್ರು ಯಾರಂತ ದೇವರನ್ನೇ ಗೊತ್ತಿರೋದಿಲ್ಲ, ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿರ್ತೀವಿ. 4 ದಿವಸ ಅವರೇನಾದ್ರು ನಮ್ಮ ಸ್ಟೇಟಸ್ಗೋ ನಮ್ಮ ಕಮೆಂಟಿಗೆ ಮತ್ತೆ ಮರು ಕಾಮೆಂಟ್ ಹಾಕಿ ಅವರು ಒಂದೆರಡು ಒಳ್ಳೆ ಮಾತಾಡಿಬಿಟ್ರೆ, ಆಹಾ ಅಣ್ಣ ನೀವೇ ನನ್ನ ದೇವರು, ಅಕ್ಕ ನಿಮ್ಮನ್ನು ಬಿಟ್ರೆ ಲೈಫೇ ಇಲ್ಲ ಅಕ್ಕ ಅಂತ ಹೊರಟೋಗ್ತೀವಿ. ಬೈ ಚಾನ್ಸ್ ಅದೇ ಆ ಅಕ್ಕ ಆ ಅಣ್ಣ ಒಂದೇ ಒಂದು ಅಸಭ್ಯವಾಗಿ ಅಂದರೆ ನಾಟ್ ವೆರಿ ವೆರಿ ಅಸಭ್ಯ ಅಂತಲ್ಲ, ನಮ್ಮ ಮನಸ್ಸಿಗೆ ಬೇಡದೇ ಇರೋ ಥರ ನೆಗೆಟಿವ್ ಆಗಿ ಕಾಮೆಂಟ್ ಹಾಕ್ಬಿಟ್ರೆ ಮುಗ್ಗಿತ್ರಿ ಕತೆ. ನಾಳೆಯಿಂದ ತಗೋ ಅವ್ರ ವಾಲಿಗೆ ಹೋಗೋದೇನು, ಏನೇನೋ ಕೆಟ್ಟ ಕೆಟ್ಟದಾಗ ಬರೆಯೋದೇನು ಎಲ್ಲ ಮಾಡ್ತಾ ಇರ್ತೀವಿ ಅಲ್ವಾ. ಅವರೇ ಏನಾದರೂ ಒಂದ್ಸತಿ ಮುಖಾಮುಖಿ ಸಿಕ್ಬಿಟ್ರೆ ನಮಗೆ ಗೊತ್ತೇ ಆಗೋದಿಲ್ಲ ಅವರು ಇವರೇ ಇವರು ಅವರೇ ಅಂತ. ಹಾಗೆಲ್ಲ ಇರುತ್ತೆ ಈ ನೆಟಿಕೆಟ್ಸ್ನ ಲೋಕ. ಸದ್ಯಕ್ಕೆ ಒಂದು ಹಾಡು ಕೇಳಿಕೊಂಡು ವಾಪಸ್ ಬೇಗ ಬನ್ನಿ, ಓಕೆ?

ಹಾಡುಗಳು ಇಷ್ಟ ಆಗ್ತಿದೆಯಾ? 12:20 ಈ ಹೊತ್ತಲ್ಲಿ ನೀವಿದ್ದೀರಾ 101.3 FM ಅಲ್ಲಿ ನವಿಲುಗರಿ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ನೀವೇನಾದರೂ ಮೆಸೇಜ್ ಮಾಡಬೇಕು ನಾನು ಕೇಳುವಂತಹ ಪ್ರಶ್ನೆಗಳಿಗೆ ಅಂತ ಅನಿಸಿದ್ರೆ 9480901013 ನಿಮ್ಮ ಸಂದೇಶಗಳು ಹರಿದು ಬರಬಹುದು. ಇವತ್ತು ನಾವು ಮಾತಾಡ್ತಾ ಇದ್ದೀವಿ ನೆಟಿಕೆಟ್ಟು ಅದನ್ನು ನಾವು ಕೈಟ್ಕೊಂಡು ಈಗ ನಾವು ಕೈರುತ್ತೆ ಅವಾಗ ನೆಟಿಕೆಟ್ ಅನ್ನುವಂತಹ ವಿಷಯದ ಬಗ್ಗೆ. ಏನಿದು ಇಂಟರ್ನೆಟ್ಟಲ್ಲಿ ನಾವು ಹೇಗೆ ವರ್ತಿಸಬೇಕು, ನಮ್ಮ ನಡವಳಿಕೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಕೆಲವು ನಿಯಮಗಳನ್ನು ನಾವು ಅನುಸರಿಸಿದ್ರೆ ಒಳ್ಳೆಯದು, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆಗಲೇ ಹೇಳಿದೆ ನಾವು ಬೇರೆಯವರ ಬಗ್ಗೆ ಒಂದು ಸ್ವಲ್ಪ ಗೌರವವಾಗಿ ನಡ್ಕೊಳ್ಬೇಕು ಅಂತ, ಗೌರವಯುತ ಭಾಷೆಯನ್ನು ಬಳಸಬೇಕು ಅಂತ. ಕಟುವಾದ ಪದಗಳನ್ನು ಭಾಷೆಯನ್ನು ಬಳಸಿದ್ರೆ ಅದೇ ನಮಗೆ ವಾಪಸ್ ಬರುತ್ತೆ ಅನ್ನೋದನ್ನು ನೆನಪಲ್ಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ವ್ಯಕ್ತಿಯ ಅಭಿಪ್ರಾಯವನ್ನು ನಾವು ಖಂಡಿತವಾಗ್ಲೂ ನಮಗದು ಸರಿಯಿಲ್ಲ ಅನಿಸಿದ್ರೆ ವಿರೋಧಿಸೋಣ, ಆದರೆ ಯಾರು ಅದನ್ನು ವ್ಯಕ್ತಪಡಿಸಿರ್ತಾರೋ ಆ ವ್ಯಕ್ತಿಯನ್ನಲ್ಲ ಅನ್ನೋದನ್ನು ಮರಿದೇ ಇರೋಣ, ಆಯಿತಾ? ಥಿಂಕ್ ಬಿಫೋರ್ ಯು ಟೈಪ್ ಅಂತ ಹೇಳ್ತೀವಿ. ಮುಂಚೆ ಎಲ್ಲ ಥಿಂಕ್ ಬಿಫೋರ್ ಯು ಟಾಕ್ ಅಂತ ಅಂತಿದ್ದ, ಬರೀ ಕೇವಲ ಅದೊಂದೇ ಹೇಳ್ತಾ ಇದ್ದಂತಹ ಕಾಲವೂ ಇತ್ತು. ಆದರೆ ಈಗ ಥಿಂಕ್ ಬಿಫೋರ್ ಯು ಟೈಪ್ ಅನ್ನೋದು ಬರುತ್ತೆ. ಹೌದು, ಒಂದು ಪ್ರಶ್ನೆ ಕೇಳಲ ನಿಮಗೆ, ನೀವು ಇತ್ತೀಚೆಗೆ ಓದಿದ ನಿಮಗೆ ತುಂಬ ನೋವುಂಟು ಮಾಡಿದಂತಹ ಯಾವುದಾದ್ರೂ ಕಾಮೆಂಟ್ ಇದೆಯಾ? ನಿಮ್ಮ ಸ್ಟೇಟಸ್ಗೆ ಆಗಿರ್ಬೋದು ಅಥವಾ ಬೇರೆ ಯಾರದ್ದೋ ಸ್ಟೇಟಸ್ಗೆ, ಇನ್ಯಾರ್ಯಾರ್ಯಾರ್ಯಾರೋ ಬಂದು ABCD XYZ ಎಲ್ಲ ಇರ್ತಾರಲ್ಲ, ಅವರೆಲ್ಲ ಬಂದು ಕಮೆಂಟ್ ಹಾಕಿರ್ತಾರೆ. ಅದನ್ನ ನೋಡಿದ ತಕ್ಷಣ ನಿಮಗೆ ಛೇ ಏನಪ್ಪ ಇವರು, ಇಷ್ಟು ನೆಗೆಟಿವಿಟಿ ಇದೆ ಇವರಲ್ಲಿ, ಯಾರೋ ಅವ್ರು ಯಾರೋ ನಿಮಗೆ ಗೊತ್ತಿರಲ್ಲ, ಬಟ್ ಸ್ಟಿಲ್ ನಿಮಗೆ ಅನಿಸಿದ್ದಿದೆಯಾ? ಅದ್ರ ಬಗ್ಗೆ ಒಂದು ಕಮೆಂಟ್ ಹಾಕಿ 9480901.3 ಆದರೆ ಈ ಹಾಡನ್ನು ಕೇಳೋದಕ್ಕೆ ಖಂಡಿತವಾಗ್ಲೂ ಮರಿಲೇಬೇಡಿ.

ನೀವು ಕೇಳಬಹುದು, ಕೊಟ್ಟು ತಗೊಳಕ್ಕೆ ತಗೊಂಡು ಕೊಡೋದಕ್ಕೆ ಇದೇನು ನೆಟ್ ವ್ಯವಹಾರ, ಏನು ಪ್ರೀತಿ ಅಥವಾ ನೆಟ್ ಅಲ್ಲಿ ಮಾಡುವಂತಹ ವ್ಯವಹಾರಗಳು, ಭಾಷೆಯ ಪ್ರಯೋಗಗಳು, ಇವೆಲ್ಲ ಏನು ಬಿಸ್ನೆಸ್ ಅಂತ. ಖಂಡಿತ ರೀ, ಎಲ್ಲಾದ್ರಲ್ಲೂ ಬಿಸ್ನೆಸ್ಸೇ ನೋಡಬೇಕು. ನಾವು ಏನು ಕೊಡ್ತೀವೋ ಅದೇ ನಮಗೆ ವಾಪಸ್ ಬರೋದಕ್ಕೆ ಸಾಧ್ಯ. ಹಾಗಾಗಿ ಇವತ್ತಿನ ಒಂದು ಏನು ಟಾಪಿಕ್ ಮಾತಾಡ್ತಾ ಇದ್ದೀವಿ, ನೆಟಿಕೆಟ್ ಅನ್ನೋದು. ಇದರ ಬಗ್ಗೆ ನಾವು ಮಾತಾಡಬೇಕಾದ್ರೆ ನಮ್ಮ ಸೌಜನ್ಯ, ನಮ್ಮ ಗೌರವ, ನಾವು ಹೇಗೆ ಬೇರೆಯವರಿಂದ ಬಯಸ್ತೀವೋ ಅದನ್ನೇ ವಾಪಸ್ ಕೊಡಬೇಕು ಅನ್ನೋದನ್ನು ನಾವು ನೆನಪಲ್ಲಿ ಇಟ್ಕೊಳ್ಬೇಕಾಗತ್ತೆ. ಕೊಟ್ಟು ತೆಗೆದುಕೊಳ್ಳುವ, ಪಡೆದು ವಾಪಸ್ ಕೊಡೋದು ನಂತರ ಅಲ್ವಾ. ನೋಡಿ, ಈ ನೆಟಿಕೆಟ್ ಅನ್ನುವಂಥದ್ದು ಎರಡು ಪದಗಳಿಂದ ಒಟ್ಟಿಗೆ ಸೇರಿಕೊಂಡು ನೆಟಿಕೆಟ್ ಆಗಿರೋದು. ಒಂದು ನೆಟ್, ನೆಟ್ ಅಂದರೆ ಗೊತ್ತಲ್ಲ ಜಾಲ. ಎಟಿಕೆಟ್ ಅಂದರೆ ಶಿಷ್ಟಾಚಾರ, ನೀವುಗಳೇ ಹೇಳಿರೋ ಹಾಗೆ ಶಿಷ್ಟಾಚಾರ. ಜಾಲದಲ್ಲಿ ಇರಬೇಕಾದಂತಹ ಶಿಷ್ಟಾಚಾರ ಅಥವಾ ಅನುಸರಿಸಬೇಕಾದಂತಹ ಶಿಷ್ಟಾಚಾರ ಇಸ್ ಕಾಲ್ಡ್ ನೆಟಿಕೆಟ್. ನಾನು ಕೇಳಿದ ಪ್ರಶ್ನೆನ ನೀವು ಓದಿದ ಅತ್ಯಂತ ನೋವುಂಟು ಮಾಡಿದ ಕಮೆಂಟ್ ಯಾವುದು ಅಂತ ಹೇಳಿದಿರಾ ಯಾರಾದರೂ? ಓಕೆ, ಜಮಖಂಡಿಯಿಂದ ವಿಶ್ವ ಇಮ್ಮಡಿ, ಇವತ್ತಿನ ಟಾಪಿಕ್ ತುಂಬ ಚೆನ್ನಾಗಿದೆ ಮೇಡಮ್ ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು. ಕೇಳಿದ ಪ್ರಶ್ನೆಗೆ ದಯವಿಟ್ಟು ಉತ್ತರ ಕೊಡಿ, ನೋಡೋಣ ವೆರೈಟಿ ಉತ್ತರ ಬರುತ್ತೆ. ನವಿಲುಗರಿ ಕಾರ್ಯಕ್ರಮ ಚೆನ್ನಾಗಿ ಮೂಡ್ ಬರ್ತಾ ಇದೆ, ಹಾಡುಗಳು ಅಮೋಘವಾಗಿ, ನಿಮಗೆ ಧನ್ಯವಾದಗಳು ಅಂತ ಕಿಶನ್ ರೋಷನ್ ಶೋಭಾರಾಣಿ ಅವರು ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇತ್ತೀಚೆಗೆ ಅಂದರೆ ಸುಮಾರು ದಿನಗಳ ಹಿಂದೆ ನಮ್ಮ ಪ್ರಧಾನಮಂತ್ರಿಯವರ ತಾಯಿ ಬಗ್ಗೆ ಕೆಲವು ನೆಗೆಟಿವ್ ಕಾಮೆಂಟ್ ಓದಿ ತುಂಬ ಹಿಂಸೆ ಆಗ್ತಿತ್ತು ಅಂತ ಹೇಳ್ತಾ ಇದ್ದಾರೆ ಪ್ರಸನ್ನ ಕುಮಾರ್ ದಾವಣಗೆರೆಯವರು. ಹೌದ್ರಿ, ನಿಜವಾಗ್ಲೂ ಅದು ಯಾರದೇ ತಾಯಿಯ ಬಗ್ಗೆ ಆಗಿರಲಿ. ಮೊನ್ನೆಯಷ್ಟೇ ನಮ್ಮ ಕುಮಾರಸ್ವಾಮಿಯವರು, ಮಾಜಿ ಮುಖ್ಯಮಂತ್ರಿಗಳು ಆಗಿದ್ದಂಥವರು, ಅವರು ಅವರ ತಾಯಿಯನ್ನು ಕಳ್ಕೊಂಡ್ರು. ಬಂದು ಎಷ್ಟು ಜನ ಎಂತಹ ಕಾಮೆಂಟ್ಗಳು ಹಾಕ್ತಾರೆ ಅಂದರೆ, ಈ ಥರ ಒಂದು ಮಾನವೀಯ ವಿಷಯವನ್ನು ಪಕ್ಷಾತೀತವಾಗಿ ನೋಡಬೇಕಾದಂತಹ ನಮ್ಮೆಲ್ಲರ ಕರ್ತವ್ಯ ಅಲ್ವಾ? ಅವ್ರ ತಾಯಿ ಆದರೆ ಅಲ್ಲ, ನಮ್ಮ ತಾಯಿ ಆದರೆ ಮಾತ್ರ ತಾಯಿ ಅವರಿಗೆ ತಾಯಿ ಅಲ್ವಾ? ಅವ್ರಿಗೂ ಅಂಥದ್ದೇ ಫೀಲಿಂಗ್ಸ್ ಇರುತ್ತೆ ಅಲ್ವಾ? ತಾಯಿ ಅನ್ನುವಂತಹ ಒಂದು ವಸ್ತು 100 ವರ್ಷ ಆಗಿ ಮನೆ ಮೂಲೆಯಲ್ಲಿ ಏಳಕ್ಕಾಗದೆ ಕಷ್ಟಪಟ್ಟು ಕೂತಿದ್ರು, ಅಯ್ಯೋ ನಮ್ಮಮ್ಮ ಅನ್ನೋದು ಒಂದು ಆ ಕಾರುಣ್ಯ ಭಾವ ನಮಗೆ ಇದ್ದೇ ಇರುತ್ತಲ್ವಾ? ಓಹ್, ವೆರಿ ವೆರಿ ಎಮೋಷನಲ್ ಟಾಪಿಕ್ ಟಚ್ ಮಾಡಿಬಿಟ್ಟೆ ಆಶಾ ಅಂತ ನೀವೆಲ್ಲ ಮೆಸೇಜ್ ಹಾಕೋದಾದರೆ ಹಾಕಿ ಖಂಡಿತವಾಗ್ಲೂ. 9480901013 ಮತ್ತೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀರಾ? ನಂಬರ್ ಹೇಳಿದ್ಮೇಲೆ ನೀವು ಉತ್ತರ ಕೊಡಲೇಬೇಕು. ನೀವು ಯಾವಾಗಲಾದರೂ ಫೇಕ್ ನ್ಯೂಸ್ನ, ನಿಮಗೆ ಗೊತ್ತಿರೋದಿಲ್ಲ, ಯಾರೋ ಕಳಿಸ್ತಾರೆ ಫೇಕ್ ನ್ಯೂಸ್, ಅದನ್ನು ನಿಮಗೆ ಗೊತ್ತಿಲ್ಲದೆ ಫಾರ್ವರ್ಡ್ ಮಾಡಿಬಿಟ್ಟಿದ್ದೀರಾ, ಅದಕ್ಕೆ ಬಂದ ರಿಯಾಕ್ಷನ್ಸ್ ಹೇಗಿತ್ತು ಹಂಚ್ಕೊಳ್ಳಿ ನಮ್ಮ ಜೊತೆ. ಈಗಷ್ಟೇ ಹೇಳಿದ ನಂಬರ್ಗೆ ಕೇಳ್ತಾ ಇದ್ದೀರಾ ನಾವಿಲ್ಲದರೆ ಈ ಕಾರ್ಯಕ್ರಮ 101.3 ನಲ್ಲಿ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ನೆನಪಿನಾಳದಲ್ಲಿ ಹುದುಗಿದ್ದ ನವಿಲು ಮತ್ತೆ ಗರಿಗೆದರಿದೆ.
2: ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸವಿ ಸವಿ ನೆನಪು.
3: ನಿಮ್ಮ ಮನದಿಂಗಿತ ಕಾಮನ ಬೆಲೆಗೂ ಗೊತ್ತಿದೆ.
4: ಏನು ಹೇಳಬೇಕು ಒಂದೇ ಏನದು, ಬೇಗ ಹೇಳು ಯಾರು ಕೇಳಬಾರದು.
3: ಮತ್ತೆ ಮತ್ತೆ ಕೇಳಬೇಕು ಅನ್ನಿಸೋ ಧ್ವನಿಗಳು ಮರುಕಳಿಸಿದೆ.
5: ಪುನಃ ಪುನಃ ಕೇಳಿದರು
3: ಜನಮಾನಸದಲ್ಲಿ ಉಳಿದು ಹೋದ ಜನಪ್ರಿಯ ಆರ್ಜೆಗಳು ನಿಮ್ಮ ಜೊತೆಯಾಗೋ ಕಾರ್ಯಕ್ರಮ ನವಿಲು ಗರಿ.
1: ಪ್ರತಿದಿನ ಮಧ್ಯಾಹ್ನ 12:05 ರಿಂದ ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲಿನಲ್ಲಿ.

0: ಒಡೋದ ಜೈಲಿಂದ ಯಾರ ಕೈಗೂ ಸಿಗ್ಲಿಲ್ಲ.
1: ಎಕ್ಸಾಕ್ಟ್ಲಿ, ಅವನು ಓಡೋಗಿದ್ದಾನೋ ಜೈಲಿಗೆ ಹೋಗೇ ಇದ್ದಾನೋ ಇಲ್ವೇ ಇಲ್ವೋ ಒಂದು ಗೊತ್ತಿರಲ್ಲ. ಯಾರೋ ಒಂದು ಸಿಂಪಲ್ ಆಗಿ ಒಂದು ಪೋಸ್ಟ್ ರೆಡಿ ಮಾಡಿಬಿಟ್ಟು, ಸಿಂಪಲ್ ಆಗಲ್ಲ, ಭರ್ಜರಿಯಾಗಿ ಪೋಸ್ಟ್ ರೆಡಿ ಮಾಡಿರ್ತಾರೆ, ಅದನ್ನು ವಾಟ್ಸಪ್ಪಲ್ಲಿ ಟಕ್ ಅಂತ ಕಳಿಸ್ತಾರೆ. ನಾವು ಡಣ್ಣ ಅಂತ ನೋಡ್ತೀವಿ, ಪೂರ್ತಿ ಓದು ಇರೋದಿಲ್ಲ, ಟಕ್ ಅಂತ ಮುಂದಕ್ಕೆ ಫಾರ್ವರ್ಡ್ ಮಾಡಿಬಿಡ್ತೀವಿ. ಹಾಗೇನಾದರೂ ಮಾಡಿದ್ದೀರಾ? ಖಂಡಿತ ಇಲ್ಲ ರೀ ಅಂತ ಹೇಳ್ತಾ ಇದ್ದಾರೆ ಶಾಂತಾಚಾರ್ ಬಡಿಗೇರ ಕೊಕ್ಕನೂರು ಹರಿಹರದಿಂದ. ಮೇಡಮ್, ಫೇಕ್ ನ್ಯೂಸ್ಗಳನ್ನು ನಾವು ಎಂದಿಗೂ ಫಾರ್ವರ್ಡ್ ಮಾಡೋದಿಲ್ಲ. ಅಂತಹ ಸಂದೇಶಗಳು ಬಂದ ತಕ್ಷಣವೇ ಅವುಗಳನ್ನ ಡಿಲೀಟ್ ಮಾಡಿಬಿಡ್ತೀವಿ. ಯಾವುದೇ ಮಾಹಿತಿನ ಹಂಚಿಕೊಳ್ಳೋ ಮೊದಲು ಅದರ ಸತ್ಯಾಸತ್ಯತೆಗಳನ್ನು ಪರಿಶೀಲಿಸುವುದು ಬಹಳ ಮುಖ್ಯ ಅಂತ ಹೇಳ್ತಿದ್ದೀರಾ. ಆದರೆ ಇದು ಸತ್ಯವೋ ಅಸತ್ಯವೋ, ಎಲ್ಲ ಅಯೋಮಯವಾದ ಒಂದು ಥರ ಕಾಲದಲ್ಲಿ, ಜಂಕ್ಚರ್ ಕಾಲದಲ್ಲಿ ನಾವಿದ್ದೀವಿ. ಆದರೆ ಖಂಡಿತವಾಗ್ಲೂ ಅದು ಸತ್ಯನೇ ಆಗಿರಲಿ ಅಸತ್ಯವೇ ಆಗಿರಲಿ, ದಯವಿಟ್ಟು ದಯವಿಟ್ಟು ಫಾರ್ವರ್ಡ್ ಮಾಡಿಬಿಡ್ರಿ, ಫಾರ್ವರ್ಡ್ ಮಾಡಬೇಡಿ. ಫಾರ್ವರ್ಡ್ ಮಾಡಬೇಕು ಅನ್ನೋ ಒಂದು ವಿಚಾರ ಏನಿದೆ ಅದನ್ನು ನಿಮ್ಮ ತಲೆಯಿಂದ ಕಿತ್ತಾಕ್ಬಿಡಿ. ಫಾರ್ವರ್ಡ್ ಇಸ್ ದ ಮೋಸ್ಟ್ ಬ್ಯಾಕ್ವರ್ಡ್ ಆ್ಯಟಿಟ್ಯೂಡ್ ಅಂತಲೇ ಹೇಳ್ಬೋದು ಈಗ ಸದ್ಯಕ್ಕೆ. ಆದರೆ ಈಗ ಸದ್ಯಕ್ಕೆ ನೀವು ಕೇಳಬೇಕಾಗಿರೋದು ಈ ಚಂದದ ಹಾಡು ಅಂತ ಹೇಳ್ತೀನಿ. ಕೇಳಿ, ಪುರ್ರ ಪುರ್ರ ಪುರ್ರಾ.

0: ನೋ ನೋ ನೋ ನೋ ನೋ, ನಾವು ಬುದ್ಧಿವಾದ ಖಂಡಿತ ಹೇಳ್ತಾ ಇಲ್ಲ, ಆಗಿರೋದನ್ನೇ ಸತ್ಯವಾದ ನುಡಿಯನ್ನೇ ಹೇಳ್ತಾ ಇದ್ದೀವಿ ಅಂತ ಜಮಖಂಡಿಯಿಂದ ವಿಶ್ವ ಅವರು ಮಾತಾಡ್ತಾ ಇದ್ದಾರೆ, ಐ ಮೀನ್ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ. ನಮಗೆ ವಾಟ್ಸಪ್ನಲ್ಲಿ ಒಂದು ಫೇಕ್ ನ್ಯೂಸ್ ಬಂದಿತ್ತು. ಒಂದ್ಸಲ ವಾಟ್ಸಪ್ ಗ್ರೂಪ್ಗಳಲ್ಲಿ ಫಾರ್ವರ್ಡ್ ಮಾಡಿದಾಗ ಸಿಕ್ಕಾಪಟ್ಟೆ ಜನ ಕಾಲ್ ಮಾಡಿ ಸಿಕ್ಕಾಪಟ್ಟೆ ಬೈದ್ಬಿಟ್ರು ನಮ್ಮನ್ನು ಅಂತ. ಅದಕ್ಕೆ ಹೇಳೋದು, ಯಾವುದೇ ಮೆಸೇಜ್ನ ಯಾವುದೇ ಸಂದೇಶವನ್ನ ಫಾರ್ವರ್ಡ್ ಮಾಡಬೇಡಿ.
1: ಹತ್ತಿ ಊರಿಲಿ ಪ್ರಪಂಚ ಪೂರಾ,
0: ನಿಜವಾಗ್ಲೂ ಪ್ರಪಂಚ ಪೂರಾ ಹತ್ತೂರಿದ್ರು ನಾವು ಐಸ್ ಕೌಲ್ಡ್ ವಾಟರ್ ಒಳಗಡೆ ಕೂತಿದ್ದೀವಿ ಅಂತ ಅನ್ಕೊಂಡು ತೆಪ್ಪಗಿರೋಣ, ಫಾರ್ವರ್ಡ್ ಮಾಡಿದೆ. ಓಕೆದಾ, ಸರಿ, ಫಾರ್ವರ್ಡ್ ಮಾಡೋದು ಮುಗೀತು ಅದ್ರ ಕತೆ. ಇನ್ನು ಕೆಲವರು ಒಂದಷ್ಟು ಮೆಸೇಜ್ಗಳನ್ನು ಟೈಪ್ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಫುಲ್ ಏನು ಕ್ಯಾಪಿಟಲ್ ಲೆಟರ್ ಹಾಕೊಂಡು ಟೈಪ್ ಮಾಡ್ತಾರೆ ರೀ. ಯಾಕೆ ಹಂಗೆ ಅರ್ಥನೇ ಆಗೋದಿಲ್ಲಪ್ಪ, ಫುಲ್ ಕ್ಯಾಪ್ಸು ಹಿಂಗಿರುತ್ತೆ ಗೊತ್ತಾ, ಅದು ಎದುರುಗಡೆ ನಿಂತ್ಕೊಂಡು ನಮ್ಮ ಕಿವಿ ಒಳಗಡೆ ಅವರೇ ಹೋಗಿ ಕೂತ್ಕೊಂಡು ಜೋರಾಗಿ ಕಿರ್ಚ್ತಾ ಇದ್ದಾರೇನೋ ಅಂತ ಅನಿಸುತ್ತೆ. ಸೊ ದಯವಿಟ್ಟು ನೀವು ಏನೇ ಮೆಸೇಜು ಏನೇ ಸಂದೇಶ ಟೈಪ್ ಮಾಡಬೇಕಾದ್ರು, ಎಷ್ಟೇ ತುರ್ತಿನ ಸಂದೇಶ ಇರಬಹುದು, ಅರ್ಜೆಂಟಿನ 5 ನಿಮಿಷದಲ್ಲಿ ನನ್ನ ಎದುರಿಗಿದ್ದುಬಿಡು ಅನ್ನೋವಂತಹ ಸಂದೇಶ ಆದರೂ ಕೂಡ ಸಮಾಧಾನದಿಂದ ನಾರ್ಮಲ್ ಆಗಿ ಕ್ಯಾಪಿಟಲ್ ಇಲ್ಲದೆ ಟೈಪ್ ಮಾಡಿ ಕಳಿಸಿ, ಆಗ್ಬೋದಾ? ಎಲ್ಲ ಅಕ್ಷರನೂ ದೊಡ್ಡ ಕ್ಯಾಪಿಟಲ್ ಮಾಡಿ ಹಾಕೋ ಬದಲು ಸಾಮಾನ್ಯವಾಗಿ ಹೇಗೆ ಟೈಪ್ ಮಾಡ್ತೀವೋ ಹಾಗೆ ಮಾಡಿ, ಅಗತ್ಯ ಇದ್ದಲ್ಲಿ ಮಾತ್ರ ಕ್ಯಾಪಿಟಲ್ ಲೆಟರ್ಸ್ನ ಬಳಸೋಣ. ಏನಂತೀರಾ, ಏನು ಅನ್ನೋದು ಮೆಸೇಜ್ ಮಾಡಿ 9480901.3.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 14555ಕ್ಕೆ ಕರೆ ಮಾಡಿ.
1: ನೆನಪಿನಾಳದಲ್ಲಿ ಹುದುಗಿದ್ದ ನವಿಲು ಮತ್ತೆ ಗರಿಗೆದರಿದೆ.
2: ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸವಿ ಸವಿ ನೆನಪು.
0: ನಿಮ್ಮ ಮನದಿಂಗಿತ ಕಾಮನ ಬೆಲೆಗೂ ಗೊತ್ತಿದೆ.
3: ಏನು ಹೇಳಬೇಕು ಒಂದೇ ಏನದು, ಬೇಗ ಹೇಳು ಯಾರು ಕೇಳಬಾರದು.
0: ಮತ್ತೆ ಮತ್ತೆ ಕೇಳಬೇಕು ಅನ್ನಿಸೋ ಧ್ವನಿಗಳು ಮರುಕಳಿಸಿದೆ.
4: ಪುನಃ ಪುನಃ ಕೇಳಿದರು
0: ಜನಮಾನಸದಲ್ಲಿ ಉಳಿದು ಹೋದ ಜನಪ್ರಿಯ ಆರ್ಜೆಗಳು ನಿಮ್ಮ ಜೊತೆಯಾಗೋ ಕಾರ್ಯಕ್ರಮ ನವಿಲು ಗರಿ.
1: ಪ್ರತಿದಿನ ಮಧ್ಯಾಹ್ನ 12:05 ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲಿನಲ್ಲಿ.

ಎಕ್ಸಾಕ್ಟ್ಲಿ ರೈಟ್. 12:46:30 ಈ ಹೊತ್ತಲ್ಲಿ ನೀವು ಟ್ಯೂನ್ ಮಾಡಿ ಕೇಳ್ತಾ ಇರೋದು ನವಿಲಿಗರಿ ಕಾರ್ಯಕ್ರಮ 101.3. ನಿಮ್ಮ ಸಂದೇಶಗಳು ಹರಿದು ಬರ್ತಾ ಇವೆ 9480901013. ಇವತ್ತು ಮಾತಾಡ್ತಾ ಇದ್ದೀವಿ ನೆಟಿಕೆಟ್ಸ್ ಬಗ್ಗೆ, ಫಾರ್ವರ್ಡ್ ಮಾಡೋದ್ರ ಬಗ್ಗೆ, ಮೆಸೇಜ್ಗಳನ್ನು ನೋಡೋದ್ರ ಬಗ್ಗೆ, ಹೇಗೆ ವ್ಯವಹರಿಸಬೇಕು ನೆಟ್ ಮೇಲೆ ಅಂತ. ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿಂದ ಹೇಳ್ತಾ ಇದ್ದಾರೆ. ಆಶಾ ಮೇಡಮ್, ಇವತ್ತಿನ ನವಿಲುಗರಿ ಸುಭದ್ರ ಸುಂದರ ವಿಷಯ ಮತ್ತು ಹಾಡುಗಳು ಮುದ ನೀಡ್ತಾ ಇವೆ ಅಂತ. ಥ್ಯಾಂಕ್ ಯು ನಿಮಗೂ ಕೂಡ. ಆಮೇಲೆ ಮೇಡಮ್, ಇತ್ತೀಚೆಗೆ ಮುಖಪುಸ್ತಕ ಅಂದರೆ ಏನು, ಫೇಸ್ಬುಕ್ ಅಂತ ಹೇಳಬೇಕು. ಫೇಸ್ಬುಕ್ ಇಸ್ ಅ ಟ್ರೇಡ್ ಮಾರ್ಕ್ ನಮಗೆ, ಆಕಾಶವಾಣಿ ಅಂತ ಹೇಳ್ತೀವಲ್ವಾ, ಅದನ್ನು ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ಸ್ಕೈ ಟಾಕ್ ಅಂತ ಟ್ರಾನ್ಸ್ಲೇಟ್ ಮಾಡ್ತೀವ, ಇಲ್ಲ ಅಲ್ವಾ? ಆಕಾಶವಾಣಿ ಅಂದರೆ ಆಕಾಶವಾಣಿ ಅಷ್ಟೇ. ಹಾಗೆ ದಯವಿಟ್ಟು ಫೇಸ್ಬುಕ್ನ ಆ ಥರ ಈ ಥರ ಎಲ್ಲ ಟ್ರಾನ್ಸ್ಲೇಟ್ ಮಾಡೋದು ಸರಿ ಇಲ್ಲ. ಎನಿವೇ, ಶಿವಶಂಕರ್ ವೇದಾವತಿಯವರು ಹೇಳ್ತಾ ಇದ್ದಾರೆ, ಒಂದು ಪೋಸ್ಟ್ ಬಂತು ಚಿತ್ರನಟ ಯಾರೋ ಒಬ್ಬರು ಸೋ ಆ್ಯಂಡ್ ಸೋ ಇಲ್ಲ ಅಂತ, ಅದನ್ನು ನಾನು ಗೆಳೆಯರಿಗೆ ಸಂದೇಶ ಕಳಿಸಿದೆ, ನಂತರ ಅವರು ಚೆಕ್ ಸುದ್ದಿ ಚೆಕ್ ಮಾಡಿ ಅಂತ ಹೇಳಿದ್ರು, ತುಂಬ ಬೇಜಾರಾಗೋಯ್ತು ಇದು ಫೇಕ್ ಸುದ್ದಿ ಅಂತ ಹೇಳಿದಾಗ ಅಂತ. ಖಂಡಿತ ಹೌದು, ಏನೇನೋ ನಾವು ಫಾರ್ವರ್ಡ್ ಮಾಡಿಬಿಡ್ತೀವಿ, ಅದನ್ನು ನಿಲ್ಲಿಸ್ಬಿಡೋಣ. ಹಾಗೆಯೇ ಇನ್ನೊಂದು ಮಾಡ್ತೀವಿ ರೀ ನಾವು, ಏನು ಗೊತ್ತಾ, ಯಾರೋ ನಮಗೆ ಏನೋ ಒಂದು ಕೆಟ್ಟದಾಗೋ ಅಥವಾ ಒಳ್ಳೆಯದಾಗೋ ಏನೋ ಒಂದು ಮೆಸೇಜ್ ಹಾಕಿರ್ತಾರೆ, ಅದರ ಸ್ಕ್ರೀನ್ ಶಾಟ್ ತೊಗೊಂಡು ಶೇರ್ ಮಾಡಿಬಿಡ್ತೀವಿ ನಮ್ಮ ಅಂತರ್ಜಾಲ ಅಥವಾ ಏನದು ಫೇಸ್ಬುಕ್ಕಲ್ಲಿರ್ಬೋದು, ಟ್ವಿಟರಲ್ಲಿರ್ಬೋದು, ವೆರೆವರ್ ಎಲ್ಲಿ ನಮ್ಮ ಅಕೌಂಟ್ ಇದೆಯೋ ಅಲ್ಲೆಲ್ಲ ಟಕ ಟಕ ಟಕ ಅಂತ ಫಾರ್ವರ್ಡ್ ಮಾಡೋದು, ಪೋಸ್ಟ್ ಮಾಡೋದು. ಆಹಾ, ಇಂಥವ್ರು ಹಿಂಗೆ, ಅಂಥವ್ರು ಹಾಗೆ, ನೋಡ್ರಿ ಇಂಥವ್ರು ಹೆಂಗೆ ಮೆಸೇಜ್ ಮಾಡಿದಾರೆ ನಂಗೆ ಅಂತ ಹೇಳಿಕೊಂಡು, ಇಸ್ ದಟ್ ಗುಡ್? ಏನನ್ಸುತ್ತೆ ನಿಮಗೆ? ಬೇರೆಯವರ ಒಂದು ಸಂದೇಶದ ವಿಂಡೋ ಅಂತ ಏನು ಹೇಳ್ತೀವಿ, ಅದನ್ನು ನಾವು ನಮ್ಮ ಫೇಸ್ಬುಕ್ ಸ್ಟೇಟಸಲ್ಲೋ ಬೇರೆ ಎಲ್ಲ ಅಂತರ್ಜಾಲದಲ್ಲಿ ಹಾಕ್ಕೊಳ್ಳೋದು ಸರಿನಾ ತಪ್ಪ? ಮೆಸೇಜ್ ಮಾಡಿ 9480901013 ಹರಿದು ಬರಲಿ ನಿಮ್ಮ ಸಂದೇಶಗಳು.

0: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ನೆನಪಿನಾಳದಲ್ಲಿ ಹುದುಗಿದ್ದ ನವಿಲು ಮತ್ತೆ ಗರಿಗೆ ದರಿದೆ.
2: ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸವಿ ಸವಿ ನೆನಪು.
3: ನಿಮ್ಮ ಮನದಿಂಗಿತ ಕಾಮನ ಬೆಲೆಗೂ ಗೊತ್ತಿದೆ.
4: ಏನು ಹೇಳಬೇಕು ಒಂದೇ ಏನದು, ಬೇಗ ಹೇಳು ಯಾರು ಕೇಳಬಾರದು.
3: ಮತ್ತೆ ಮತ್ತೆ ಕೇಳಬೇಕು ಅನ್ನಿಸೋ ಧ್ವನಿಗಳು ಮರುಕಳಿಸಿದೆ.
5: ಪುನಃ ಪುನಃ ಕೇಳಿದರು
3: ಜನಮಾನಸದಲ್ಲಿ ಉಳಿದು ಹೋದ ಜನಪ್ರಿಯ ಆರ್ಜೆಗಳು ನಿಮ್ಮ ಜೊತೆಯಾಗೋ ಕಾರ್ಯಕ್ರಮ ನವಿಲು ಗರಿ.
1: ಪ್ರತಿದಿನ ಮಧ್ಯಾಹ್ನ 12:05 ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲಿನಲ್ಲಿ.

ಎಸ್, ಮನಸ್ಸಿಗೆ ಮುದ ನೀಡಬೇಕು, ಬದುಕಿನಲ್ಲಿ ಏನೋ ಒಂದು ಪಾಸಿಟಿವ್ ಚೇಂಜ್ ತರಬೇಕು, ಅಂತಹ ಸಂದೇಶಗಳನ್ನು ಓದಬೇಕು, ಮುಂದಿನವ್ರಿಗೆ ಕಳಿಸ್ಬೇಕು. ಅದು ಅವರಿಗೆ ಅಗತ್ಯ ಇದ್ದರೆ ಮಾತ್ರ. ನಾನು

ಈಗಿನ ಕೊಕ್ಕನೂರ ಹರಿಹರ ಇಂದ ಹೇಳ್ತಿದ್ದಾರೆ. ಏನು ಬೇರೆಯವರ ಖಾತೆಯನ್ನು ಹ್ಯಾಕ್ ಮಾಡುವುದು ಅಥವಾ ಖಾತೆಗೆ ಅನುಮತಿ ಇಲ್ಲ? ಅರೆ, ನಾನು ಕೇಳಿದ್ದು ನಮಗೆ ಮೆಸೇಜ್ ಮಾಡಿರುತ್ತೆ. ಫಾರ್ ಎಕ್ಸಾಂಪಲ್, ವಾಟ್ಸಾಪಲ್ಲಿ ನಮಗೂ ಅವ್ರಿಗೂ ಏನೋ ಒಂದು ಸಂದೇಶದ ಸರಪಳಿ ನಡೆದಿರುತ್ತೆ, ಅದನ್ನು ಸ್ಕ್ರೀನ್ಶಾಟ್ ತೆಕ್ಕೊಂಡು ನಮ್ಮ ಬೇರೆ ಇನ್ಯಾವುದೋ ಪ್ಲಾಟ್ಫಾರ್ಮಲ್ಲಿ ಹಾಕೋದು ಎಷ್ಟು ಮಟ್ಟಿಗೆ ತಪ್ಪು, ಎಷ್ಟು ಮಟ್ಟಿಗೆ ಸರಿ ಅಂತ ಕೇಳಿದ್ದೆ. ಓಕೆ, ಬಿಸಿ ಬಿಸಿ ರಾಗಿ ಮುದ್ದೆ ಪಾಲಕ್ ಸೊಪ್ಪಿನ ಹೀರೆಕಾಯಿ ಬಜ್ಜಿ ರೆಡಿಯಾಗಿದೆ, ಊಟಕ್ಕೆ ಬನ್ನಿ ಅಂತ ಕರಿತಿದ್ರ, ಬಾಯಲ್ಲಿ ನೀರು ಬರ್ತಾ ಇದೆ. ಎನಿವೆ, ಇನ್ನೊಂದು ದಿವಸ ಅಡ್ರೆಸ್ ಕಳಿಸಿ ಬರ್ತೀನಿ, ಕಿಶನ್ ರೋಷನ್ ಶೋಭಾರಾಣಿ ಅವರೇ. ಆಮೇಲೆ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಇನ್ನು ಸ್ವಲ್ಪ ಹೊತ್ತು ಗುಡ್ ಈವ್ನಿಂಗ್ ಹೋಗುತ್ತೆ, ಆಮೇಲೆ ಗುಡ್ ನೈಟು ಆಗುತ್ತೆ. ಎಲ್ಲ ಕಾಲದಲ್ಲೂ ನಾವು ಜ್ಞಾಪಕ ಇಟ್ಕೊಳ್ಬೇಕಾದಂತಹ ಈ ಒಂದು ಮೂಲ ಮಂತ್ರ ಅಂದರೆ ನೆಟಿಕೆಟ್. ಒಂದು ಯಾವುದೋ ಒಂದು ಸ್ಕ್ರೀನ್ ಹಿಂದೆ ನಮ್ಮ ಥರನೇ ಇನ್ನೊಬ್ಬ ಮನುಷ್ಯ ಇದ್ದಾನೆ ಅಥವಾ ಇದ್ದಾಳೆ ಅನ್ನೋದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ, ಪ್ರತಿಯೊಂದು ಪ್ರೊಫೈಲ್ ಹಿಂದೆನೂ ಭಾವನೆಗಳಿರುವಂತಹ ವ್ಯಕ್ತಿ ಇರೋದು ಕಲ್ಲಲ್ಲ ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ, ಎಂಪತಿ, ಕೈಂಡ್ನೆಸ್, ರೆಸ್ಪೆಕ್ಟ್ ಇವೆಲ್ಲವೂ ನಮ್ಮ ಜೊತೆ ಜೊತೆಗೆ ಇದ್ದೇ ಇರುತ್ತೆ. ಕೊನೆಯದಾಗಿ ನಾನು ಹೇಳೋದಕ್ಕೆ ಬಯಸೋದು, ಸಂಸ್ಕಾರ ಅನ್ನೋದು ಮನೆಯೊಳಗೆ ಇಟ್ಕೊಳ್ಳೋವಂಥದ್ದಲ್ಲ ರೀ. ನಾವು ಬರೀ ನಮ್ಮ ಅಪ್ಪ ಅಮ್ಮಂಗೆ ಹೇಳುವಂಥದ್ದು, ಅವರಿಂದ ನಾವು ಕಲ್ತ್ಕೊಳ್ಳೋದು, ನಮ್ಮ ಮಕ್ಕಳ ಹೇಳ್ಕೊಳ್ಳೋ, ಬರೀ ಅಷ್ಟೇ ಅಲ್ಲ, ಅಲ್ಲಿಗೆ ಅದು ಮುಗಿದು ಹೋಗೋದಿಲ್ಲ. ಅದು ಮೊಬೈಲ್ ಪರದೆ ಮೇಲೂ ಈಗಿನ ಕಾಲದಲ್ಲಿ ಓಡಾಡ್ತಾ ಇರುತ್ತೆ. ನಮ್ಮ ಬೆರಳುಗಳು ಟೈಪ್ ಮಾಡೋ ಪ್ರತಿಯೊಂದು ಪದನೂ ನಮ್ಮ ವ್ಯಕ್ತಿತ್ವವನ್ನು ಪರಿಚಯ ಮಾಡ್ತಾನೆ ಇರುತ್ತೆ ಹೊರ ಜಗತ್ತಿಗೆ. ಒಳ್ಳೆಯ ನೆಟಿಕೆಟ್ ಅಂದರೆ ಕೇವಲ ಇಂಟರ್ನೆಟ್ನ ನಿಯಮ ಅದು ಅಲ್ಲವೇ ಅಲ್ಲ, ಅದು ಮಾನವೀಯತೆ, ನಮ್ಮ ವ್ಯಕ್ತಿತ್ವಕ್ಕೆ ಹಿಡಿದಂತಹ ಕನ್ನಡಿ ಅಂತ ಹೇಳ್ಬೋದು. ಕೊನೆ ಹಾಡು ಪ್ಲೇ ಮಾಡ್ತೀನಿ, ಟೈಮ್ ಇದ್ರೆ ಇನ್ನೂ ಒಂದು ಹಾಡು ಪ್ಲೇ ಮಾಡ್ತೀನಿ, ಆದರೆ ಈಗ ಸದ್ಯಕ್ಕೆ ನಿಮ್ಮ ಟ್ಯೂಸ್ಡೇ ಟ್ಯೂನರ್ ಹೇಳ್ತಾ ಇರೋದು ಟಟಾ ಬೈ ಬೈ, ಬಿ ಗುಡ್, ಡೂ ಗುಡ್, ಮತ್ತೆ ಭೇಟಿಯಾಗೋವರೆಗೂ ಹಾಗೆ ಇರಿ, ಚೆಂದವಾಗಿರಿ, ಸುಖವಾಗಿರಿ.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಕರೆಯಲಿ ಕೈರುಚಿ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ಶ್ರಾವ್ಯ ಹರುಮನೆ. ನೀವು ನಮ್ಮ ಜೊತೆ ಈ ಹೊತ್ತು ಯಾವುದಾದ್ರೂ ನಿಮ್ಮ ನೆಚ್ಚಿನ ಕೈರುಚಿಯನ್ನು ಅಥವಾ ನಿಮ್ಮ ಕೈಯಲ್ಲಿ ಅರಳಿದ ಕೈರುಚಿಯನ್ನು ಹಂಚ್ಕೋಬಹುದು. ನಿಮಗಾಗಿ ಈ ವೇದಿಕೆ ಪ್ರತಿದಿನ 1 ಗಂಟೆಗೆ. ನಮ್ಮ ದೂರವಾಣಿ ಸಂಖ್ಯೆ 0802228126 ಅಥವಾ ನಮಗೆ ವಾಟ್ಸಪ್ ಸಂದೇಶ ಸಹ ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9480901013.

0: ಚಿರು ಚಿತ್ರದ ಗೀತೆಯನ್ನ ಕೇಳಿದ್ರಿ. ಸೋನು ನಿಗಮ್, ಶ್ರೇಯಾ ಘೋಷಾಲ್ ಅವರ ಗಾಯನದಲ್ಲಿ, ಗೋಸ್ವೀರ್ ಅವರ ಸಾಹಿತ್ಯ, ಗಿರಿಧರ್ ಅವರ ಸಂಗೀತ. ಇದು ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮ. ಈ ಹೊತ್ತು ಮೆಂತೆ ಸಿಹಿಯನ್ನ ಹೇಗೆ ಮಾಡುವುದು ಅಂತ ನೋಡೋಣ. ಈ ಮೆಂತೆ ಸಿಹಿ ಅನ್ನ ಅಥವಾ ಮೆಂತೆ ಹುಗ್ಗಿ, ಇದು ದಕ್ಷಿಣ ಕರ್ನಾಟಕ ಹಾಗೂ ಗ್ರಾಮೀಣ ಭಾಗಗಳಲ್ಲಿ ಬಾಣಂತಿಯರಿಗೆ ಸೊಂಟದ ನೋವಿರುವಾಗ ಅಥವಾ ಚಳಿಗಾಲದಲ್ಲಿ ದೇಹಕ್ಕೆ ಉಷ್ಣತೆ ಹಾಗೂ ಶಕ್ತಿ ನೀಡಲು ಮಾಡುವ ಸಾಂಪ್ರದಾಯಿಕ ಮತ್ತು ಪೌಷ್ಟಿಕಾಂಶಯುಕ್ತ ಖಾದ್ಯ. ಮೆಂತೆ ಪುಡಿಯ ಕಹಿ ಮತ್ತು ಬೆಲ್ಲದ ಸಿಹಿ ಸೇರಿ ಈ ಅನ್ನ ಅತ್ಯಂತ ರುಚಿಕರವಾಗಿರುತ್ತೆ. ಮೆಂತೆ ಬೀಜಗಳ ಪುಡಿಯನ್ನ ಬಳಸಿ ಸುಲಭವಾಗಿ ಮಾಡಬಹುದು ಈ ಮೆಂತೆ ಸಿಹಿ ಅನ್ನ. ಇದಕ್ಕೆ ಬೇಕಾಗುವ ಪದಾರ್ಥಗಳು: ಅಕ್ಕಿ 1 ಕಪ್, ಮೆಂತೆ ಪುಡಿ, ಬೆಲ್ಲ, ತುಪ್ಪ, ಒಣಕೊಬ್ಬರಿ, ಏಲಕ್ಕಿ ಪುಡಿ, ಗೋಡಂಬಿ ಮತ್ತು ದ್ರಾಕ್ಷಿ, ಜೊತೆಗೆ ನೀರು. ಅಕ್ಕಿಯನ್ನು ಮೊದಲಿಗೆ ಬೇಯಿಸಿಕೊಳ್ಳಬೇಕು. ಅನ್ನ ಮೃದುವಾಗಿರಬೇಕು. ಮೊದಲು ಅಕ್ಕಿಯನ್ನು ಚೆನ್ನಾಗಿ ತೊಳೆದು 2-3 ಕಪ್ 3 ಹಾಕಿ ಕುಕ್ಕರ್ನಲ್ಲಿ 3-4 ವಿಸಿಲ್ ಕೂಗುವವರೆಗೂ ಬೇಯಿಸಿಕೊಳ್ಬೇಕು. ಮೃದುವಾಗಿ ಅನ್ನ ಮಾಡಿಕೊಂಡು ಈ ಖಾದ್ಯಕ್ಕೆ ಅನ್ನ ಸ್ವಲ್ಪ ಮೆತ್ತಗಿದ್ರೆ ಚೆನ್ನಾಗಿರುತ್ತೆ. ಜೊತೆಗೆ ಒಂದು ಪಾತ್ರೆಯಲ್ಲಿ ತುರಿದ ಬೆಲ್ಲ ಮತ್ತು 1/4 ಕಪ್ ನೀರು ಹಾಕಿ ಒಲೆಯ ಮೇಲಿಟ್ಟು ಕರಗಿಸಿಕೊಳ್ಬೇಕು. ಬೆಲ್ಲ ಪೂರ್ತಿ ಕರಗಿ ಒಂದು ಕುದಿ ಬಂದಾಗ ಒಲೆಯಿಂದ ಇಳಿಸಿ ಸೋಸಿಕೊಳ್ಳಿ. ಇದಕ್ಕೆ ಯಾವುದೇ ಗಟ್ಟಿ ಪಾಕದ ಅಗತ್ಯವಿಲ್ಲ. ನಂತರ ಒಗ್ಗರಣೆ ಮತ್ತು ಡ್ರೈ ಫ್ರೂಟ್ಸ್ನ ಹುರಿಯೋದು. ಈಗ ಒಂದು ದಪ್ಪ ತಳದ ಬಾಣಲಿಗೆ 2 ಚಮಚ ತುಪ್ಪ ಹಾಕಿ ಬಿಸಿ ಮಾಡಿ ತುಪ್ಪ ಕಾದ ನಂತರ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕಿ ಹೊಂಬಣ್ಣ ಬರುವವರೆಗೆ ಹುರಿದುಕೊಳ್ಳಬೇಕು. ಅದೇ ಬಾಣಲಿಗೆ ಕರಗಿಸಿ ಸೋಸಿಟ್ಟುಕೊಂಡ ಬೆಲ್ಲದ ನೀರನ್ನು ಹಾಕಿ ಅದಕ್ಕೆ ಮೆಂತೆ ಪುಡಿ, ಕಾಯಿತುರಿ ಚೆನ್ನಾಗಿ ಸೇರಿಸಿ ಕೈಯಾಡಿಸಬೇಕು. ಇದನ್ನು ಮಧ್ಯಮ ಉರಿಯಲ್ಲಿ ಇಟ್ಟುಕೊಂಡು 1-2 ನಿಮಿಷ ಕುದಿಯೋದಕ್ಕೆ ಬಿಡಬೇಕು. ಬೆಲ್ಲದ ನೀರು ಕುದಿಯುತ್ತಿರುವಾಗ ಬೇಯಿಸಿಟ್ಟ ಮೃದುವಾದ ಅನ್ನವನ್ನು ಹಾಕಿ ಗಂಟಿಲ್ಲದಂತೆ ಚೆನ್ನಾಗಿ ಮಿಶ್ರಣ ಮಾಡಬೇಕು. ಉರಿಯನ್ನು ಪೂರ್ತಿ ಕಡಿಮೆ ಮಾಡಿ ಅನ್ನವು, ಬೆಲ್ಲ ಹಾಗೂ ಮೆಂತೆ ಪುಡಿಯನ್ನು ಚೆನ್ನಾಗಿ ಹೀರಲು 3-5 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸಿಕೊಳ್ಳಬೇಕು. ಕೊನೆಯಲ್ಲಿ ಉಳಿದ 2 ಚಮಚ ತುಪ್ಪ, ಹುರಿದ ಗೋಡಂಬಿ, ದ್ರಾಕ್ಷಿ ಮತ್ತು ಏಲಕ್ಕಿ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಲೆಯಿಂದ ಇಳಿಸಿ. ಇದಕ್ಕೆ ಬಳಸುವಾಗ ಮೆಂತೆ ಪುಡಿ ಮನೆಯಲ್ಲಿ ಮಾಡುವುದಾದರೆ ಮೆಂತೆ ಕಾಳುಗಳನ್ನು ಎಣ್ಣೆಗೆ ಹಾಕದೆ ಕಡು ಹೊಂಬಣ್ಣ ಬರುವವರೆಗೆ ಸಣ್ಣ ಉರಿಯಲ್ಲಿ ಹುರಿದುಕೊಳ್ಳಬೇಕು. ತಣ್ಣಗಾದ ಮೇಲೆ ಮಿಕ್ಸಿಯಲ್ಲಿ ನುಣ್ಣಗೆ ಪುಡಿ ಮಾಡಿಕೊಳ್ಬೇಕು. ಮೆಂತೆ ಪುಡಿ ಜಾಸ್ತಿ ಹಾಕಿದರೆ ಅನ್ನ ಕಹಿಯಾಗ್ಬೋದು. ಹಾಗಾಗಿ 1 ಕಪ್ ಅಕ್ಕಿಗೆ 1-1.5 ಚಮಚ ಪುಡಿ ಸಾಕಾಗುತ್ತೆ. ಇದರ ನಂತರ ಬಿಸಿ ಬಿಸಿಯಾದ ಮೆಂತೆ ಸಿಹಿ ಅನ್ನದ ಮೇಲೆ ಮತ್ತಷ್ಟು ತುಪ್ಪ ಹಾಕಿಕೊಂಡು ತಿಂದರೆ ಅದ್ಭುತವಾಗಿ ಇರುತ್ತೆ ಈ ಮೆಂತೆ ಸಿಹಿ ಅನ್ನ. ಇದಾಗಿತ್ತು ಈ ಹೊತ್ತಿನ ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮ. ಪ್ರತಿದಿನ 1 ಗಂಟೆಗೆ ನಿಮಗಾಗಿ ತೆರೆದಿರುತ್ತೆ ಈ ವೇದಿಕೆ, ಕರೆಯಲಿ ಕೈರುಚಿ ಕಾರ್ಯಕ್ರಮ. ಇದೀಗ ಸಮಯ ಆಗಲಿದೆ 1:10 ಕೇಳಿ ಕನ್ನಡದಲ್ಲಿ ವಾರ್ತೆಗಳು. ಪ್ರಸಾರ
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು: ಎನ್ಡಿಎ ಸಂಸದೀಯ ಪಕ್ಷದ ಸಭೆ, ಪರೀಕ್ಷಾ ಅಕ್ರಮ ತಡೆಗೆ ಪ್ರಧಾನಿ ನರೇಂದ್ರ ಮೋದಿ ಕಟ್ಟುನಿಟ್ಟಿನ ಸೂಚನೆ. ಸಂಸತ್ ಅಧಿವೇಶನ, ವಿವಿಧ ವಿಷಯಗಳ ಕುರಿತಂತೆ ಪ್ರತಿಪಕ್ಷಗಳಿಂದ ಗದ್ದಲ, ಉಭಯ ಸದನಗಳ ಕಲಾಪ 2 ಗಂಟೆಗೆ ಮುಂದೂಡಿಕೆ. ಉಕ್ರೇನ್ನಲ್ಲಿ ವಾಣಿಜ್ಯ ಹಡಗಿನ ಮೇಲಿನ ದಾಳಿಗೆ ಭಾರತ ತೀವ್ರ ಖಂಡನೆ, ರಷ್ಯಾ ರಾಯಭಾರಿಗೆ ಸಮನ್ಸ್ ಜಾರಿ. ಐಸಿಸ್ ಉಗ್ರ ಸಂಘಟನೆಗೆ ನೇಮಕಾತಿ ಪ್ರಕರಣ, ಬೆಂಗಳೂರಿನ 8 ಸ್ಥಳಗಳಲ್ಲಿ ಇಡಿ ದಾಳಿ. ಹಾಗೂ ಚಾಂಗ್ಝೌನಲ್ಲಿ ಚೀನಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿ ಆರಂಭ, ಭಾರತಕ್ಕೆ ಆರಂಭಿಕ ಹಿನ್ನಡೆ. ವಾರ್ತೆಗಳ ವಿವರ: ದೇಶಾದ್ಯಂತ ಭವಿಷ್ಯದಲ್ಲಿ ನಡೆಯುವ ಪರೀಕ್ಷೆಗಳಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ತಡೆಯಲು ಎಲ್ಲಾ ಪಾಲುದಾರರು ಸಮನ್ವಯತೆಯಿಂದ ಕೆಲಸ ಮಾಡಬೇಕೆಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಇತ್ತೀಚಿನ ನೀಟ್ ಪರೀಕ್ಷಾ ಅಕ್ರಮದಲ್ಲಿ ಭಾಗಿಯಾದವರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಲು ಹಾಗೂ ಯುವಜನತೆಯ ಹಿತಾಸಕ್ತಿ ಕಾಯಲು ಸರ್ಕಾರ ಬದ್ದವಾಗಿದೆ ಎಂದು ಅವರು ಪುನರುಚ್ಚರಿಸಿದ್ದಾರೆ. ಸಂಸತ್ ಭವನದಲ್ಲಿ ನಡೆದ ಎನ್ಡಿಎ ಸಂಸದೀಯ ಪಕ್ಷದ ಮಂಗಳ ಮಿಲನ್ ಸಭೆಯನ್ನು ಉದ್ದೇಶಿಸಿ ಪ್ರಧಾನಿ ಮಾತನಾಡಿದರು. ಸಭೆಯ ಬಳಿಕ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ನೀಟ್ ಅಕ್ರಮದ ಮಾಹಿತಿ ತಿಳಿಯುತ್ತಿದ್ದಂತೆ ಸರ್ಕಾರ ತಕ್ಷಣವೇ ಕಾರ್ಯಪ್ರವೃತ್ತವಾಗಿದೆ ಎಂದು ಪ್ರಧಾನಿ ತಿಳಿಸಿರುವುದಾಗಿ ಹೇಳಿದರು. ಪ್ರಕರಣದಲ್ಲಿ ಭಾಗಿಯಾದ ಎಲ್ಲ ಆರೋಪಿಗಳನ್ನು ಬಂಧಿಸಲಾಗಿದ್ದು 13 ಮಂದಿ ಪ್ರಸ್ತುತ ಜೈಲಿನಲ್ಲಿದ್ದಾರೆ. ದೋಷಿಗಳಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂದು ಒತ್ತು ನೀಡಿರುವ ಪ್ರಧಾನಿಯವರು, ಭವಿಷ್ಯದಲ್ಲಿ ಇಂತಹ ಅಕ್ರಮಗಳು ಮರುಕಳಿಸದಂತೆ ಬಿಗಿ ಕ್ರಮ ಕೈಗೊಳ್ಳಲಾಗಿದೆ ಎಂದಿದ್ದಾರೆ. ಇದೇ ವೇಳೆ ವಿವಿಧ ದೇಶಗಳೊಂದಿಗೆ ಭಾರತ ಮಾಡಿಕೊಂಡಿರುವ ಮುಕ್ತ ವ್ಯಾಪಾರ ಒಪ್ಪಂದಗಳ ಕುರಿತು ಪ್ರಸ್ತಾಪಿಸಿದ ಪ್ರಧಾನಿ, ಪ್ರತಿಯೊಂದು ಒಪ್ಪಂದದಲ್ಲೂ ದೇಶದ ರೈತರ ಕಲ್ಯಾಣ ಹಾಗೂ ರಾಷ್ಟ್ರಹಿತಕ್ಕೆ ಅತ್ಯುನ್ನತ ಆದ್ಯತೆ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದರು. ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ವಿಧೇಯಕಗಳ ಅಂಗೀಕಾರಕ್ಕೆ ಎನ್ಡಿಎ ಸಕಾರಾತ್ಮಕವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಪ್ರಧಾನಿಯವರು ತಿಳಿಸಿರುವುದಾಗಿ ಮಾಹಿತಿ ನೀಡಿದ ಸಚಿವ ಕಿರಣ್ ರಿಜಿಜು, ರಾಷ್ಟಹಿತ ಹಾಗೂ ಯುವಕರ ಭವಿಷ್ಯದ ದೃಷ್ಟಿಯಿಂದ ವಿಪಕ್ಷಗಳು ಕಲಾಪಕ್ಕೆ ಸಹಕರಿಸಬೇಕೆಂದು ಮನವಿ ಮಾಡಿದರು. ಇದಕ್ಕೂ ಮುನ್ನ ಭಾರತದಲ್ಲಿ ಸುದೀರ್ಘಾವಧಿಗೆ ಜನರಿಂದ ಆಯ್ಕೆಯಾದ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅಭಿನಂದಿಸಿ ಎನ್ಡಿಎ ಮೈತ್ರಿಕೂಟದ ನಾಯಕರು ಸಭೆಯಲ್ಲಿ ನಿರ್ಣಯ ಅಂಗೀಕರಿಸಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಕುರಿತಂತೆ ಹಲವು ಪ್ರಕರಣ ಮುಂದಿಟ್ಟುಕೊಂಡು ಪ್ರತಿಪಕ್ಷಗಳು ನಡೆಸಿದ ಗದ್ದಲದ ನಡುವೆಯೇ ಸಂಸತ್ತಿನ ಉಭಯ ಸದನಗಳ ಕಲಾಪ 2 ಗಂಟೆವರೆಗೆ ಮುಂದೂಡಲಾಗಿದೆ. ಲೋಕಸಭೆ ಇಂದು ಬೆಳಗ್ಗೆ 11 ಗಂಟೆಗೆ ಸಮಾವೇಶಗೊಳ್ಳುತ್ತಿದ್ದಂತೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರು. ಈ ವೇಳೆ ಪ್ರತಿಪಕ್ಷ ನಾಯಕರು ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಘೋಷಣೆಗಳನ್ನು ಕೂಗಲಾರಂಭಿಸಿ ಗದ್ದಲದ ವಾತಾವರಣ ನಿರ್ಮಾಣವಾಯಿತು. ಸದನ ಸುಗಮವಾಗಿ ನಡೆಯಲು ಸಹಕರಿಸುವಂತೆ ಸಭಾಧ್ಯಕ್ಷರು ಕೋರಿದ ನಂತರವೂ ಗದ್ದಲ ಮುಂದುವರಿದ ಹಿನ್ನೆಲೆ ಮೊದಲಿಗೆ 12 ಗಂಟೆವರೆಗೆ ಸದನವನ್ನು ಮುಂದೂಡಲಾಯಿತು. ನಂತರವೂ ಗದ್ದಲ ಮುಂದುವರಿದ ಹಿನ್ನೆಲೆಯಲ್ಲಿ ಪೀಠಾಸೀನ ಅಧಿಕಾರಿ ಸಂಧ್ಯಾರೇ ಅಪರಾಹ್ನ 2 ಗಂಟೆವರೆಗೆ ಕಲಾಪ ಮುಂದೂಡಿದರು. ರಾಜ್ಯಸಭೆಯಲ್ಲೂ ಇದೇ ರೀತಿಯ ವಾತಾವರಣ ಕಂಡುಬಂದಿದ್ದು, ಕೇಂದ್ರ ಸಚಿವರು ಕಾಗದ ಪತ್ರಗಳನ್ನು ಮಂಡಿಸಿದ ಬಳಿಕ ರಾಜ್ಯಸಭೆ ಸಭಾಪತಿ ಸಿಪಿ ರಾಧಾಕೃಷ್ಣನ್ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ವಿಷಯ ಪ್ರಸ್ತಾಪಿಸಲು ಅವಕಾಶ ನೀಡಿದರು. ಈ ವೇಳೆ ಮಲ್ಲಿಕಾರ್ಜುನ ಖರ್ಗೆ ನಿನ್ನೆಯ ನವದೆಹಲಿಯಲ್ಲಿನ ವಿದ್ಯಾರ್ಥಿಗಳ ಪ್ರತಿಭಟನೆ ಕುರಿತು ಪ್ರಸ್ತಾಪಿಸಿದರು. ಬಳಿಕ ಸದಸ್ಯರು ಗದ್ದಲ ಎಬ್ಬಿಸಿದ ಬೆನ್ನಲ್ಲೇ ಕಲಾಪ ಮುಂದೂಡಲಾಯಿತು. ಇದಕ್ಕೂ ಮುನ್ನ ಸಂವಿಧಾನ 129ನೇ ತಿದ್ದುಪಡಿ ಮಸೂದೆ 2024 ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಕಾನೂನುಗಳ ತಿದ್ದುಪಡಿ ಮಸೂದೆ 2024 ಪರಿಶೀಲನೆಗಾಗಿ ರಚಿಸಲಾಗಿರುವ ಜಂಟಿ ಸಂಸದೀಯ ಸಮಿತಿಗೆ 2 ಸದಸ್ಯರನ್ನು ನೇಮಕ ಮಾಡುವ ಸಂಬಂಧ ಕೇಂದ್ರ ಸಚಿವ ಡಾ ಎನ್ ಮುರುಗನ್ ಮಂಡಿಸಿದ ನಿರ್ಣಯವನ್ನು ರಾಜ್ಯಸಭೆ ಅಂಗೀಕರಿಸಿತು. ಉಕ್ರೇನ್ನ ಒಡೆಸಾ ಬಂದರಿನಿಂದ ಹೊರಡುತ್ತಿದ್ದ ಎಂವಿ ಗೋಲ್ಡನ್ ಲಿಯೋ ವಾಣಿಜ್ಯ ಹಡಗಿನ ಮೇಲೆ ನಡೆದ ದಾಳಿಯಲ್ಲಿ 4 ಭಾರತೀಯರು ಮೃತಪಟ್ಟ ಘಟನೆಗೆ ಸಂಬಂಧಿಸಿದಂತೆ ಭಾರತದಲ್ಲಿರುವ ರಷ್ಯಾದ ರಾಯಭಾರ ಕಚೇರಿ ಉಸ್ತುವಾರಿ ವ್ಲಾಡಿಮಿರ್ ಲಾಡನೋವ್ ಅವರಿಗೆ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಇಂದು ಸಮನ್ಸ್ ಜಾರಿ ಮಾಡಿತು. ಸಚಿವಾಲಯಕ್ಕೆ ಅವರನ್ನು ಕರೆಸಿಕೊಂಡ ಭಾರತ ಸರ್ಕಾರ ಈ ದಾಳಿಯ ಕುರಿತು ತೀವ್ರ ಕಳವಳ ಹಾಗೂ ಖಂಡನೆಯನ್ನು ವ್ಯಕ್ತಪಡಿಸಿದೆ. ವಾಣಿಜ್ಯ ಹಡಗುಗಳನ್ನು ಗುರಿಯಾಗಿಸಿ ದಾಳಿ ನಡೆಸುವುದು ಅಂತಾರಾಷ್ಟೀಯ ನೌಕಾಯಾನ ಮತ್ತು ವಾಣಿಜ್ಯ ಕ್ಷೇತ್ರದ ಭದ್ರತೆ, ಸುರಕ್ಷತೆ ಹಾಗೂ ಸ್ಥಿರತೆಯನ್ನು ಸಂಪೂರ್ಣವಾಗಿ ನಾಶಪಡಿಸುತ್ತದೆ ಎಂದು ಸಚಿವಾಲಯ ಆಕ್ಷೇಪಿಸಿದೆ. ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ನಡೆಸುವುದು ಹಾಗೂ ಅಮಾಯಕ ನಾಗರಿಕರ ಸಾವು ನೋವಿಗೆ ಕಾರಣವಾಗುವುದು ಯಾವುದೇ ಕಾರಣಕ್ಕೂ ಸ್ವೀಕಾರಾರ್ಹವಲ್ಲ. ಈ ಕುರಿತು ಭಾರತ ಹೊಂದಿರುವ ತೀವ್ರ ಕಳವಳವನ್ನು ತಮ್ಮ ಉನ್ನತ ಅಧಿಕಾರಿಗಳಿಗೆ ತಕ್ಷಣ ತಲುಪಿಸಬೇಕು ಎಂದು ಉಸ್ತುವಾರಿ ವ್ಲಾಡಿಮಿರ್ ಲಾಡನೋವ್ ಅವರಿಗೆ ಸೂಚಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಐಸಿಸ್ ಭಯೋತ್ಪಾದಕ ಸಂಘಟನೆಗೆ ಯುವಕರನ್ನು ನೇಮಕಾತಿ ಮಾಡಿಕೊಳ್ಳುತ್ತಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯದ ಬೆಂಗಳೂರು ವಲಯ ಘಟಕವು ನಗರದ 8 ಸ್ಥಳಗಳಲ್ಲಿ ಇಂದು ದಿಢೀರ್ ಶೋಧ ಕಾರ್ಯ ನಡೆಸಿದೆ. ರಾಷ್ಟೀಯ ತನಿಖಾ ಸಂಸ್ಥೆ ದಾಖಲಿಸಿದ್ದ ಎಫ್ಐಆರ್ ಆಧರಿಸಿ ಇಡಿ ತನಿಖಾ ವರದಿ ದಾಖಲಿಸಿಕೊಂಡಿತ್ತು. ಬೆಂಗಳೂರು ಮೂಲದ ಇಕ್ರಾ ವೆಲ್ಫೇರ್ ಟ್ರಸ್ಟ್, ಗೈಡೆನ್ಸ್ ಫಾರ್ ಮ್ಯಾನ್ಕೈಂಡ್ ಸಂಸ್ಥೆಗಳು ಹಾಗೂ ಕೆಲ ವ್ಯಕ್ತಿಗಳು ಐಸಿಸ್ ಸಂಘಟನೆಗೆ ಯುವಕರನ್ನು ತಳ್ಳುವ ಕೃತ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂಬ ಆರೋಪ ಕೇಳಿಬಂದಿತ್ತು. ಈ ಪ್ರಕರಣ ಪ್ರಕರಣದಲ್ಲಿ ಈಗಾಗಲೇ 5 ಆರೋಪಿಗಳನ್ನು ಬಂಧಿಸಲಾಗಿದ್ದು ಯುಎಪಿಎ ಕಾಯ್ದೆಯಡಿ ಎನ್ಐಎ ದೋಷಾರೋಪಣೆ ಪಟ್ಟಿ ಸಲ್ಲಿಸಿದೆ. ನಿಷೇಧಿತ ಉಗ್ರ ಸಂಘಟನೆಯೊಂದಿಗೆ ಸಂಪರ್ಕ ಹೊಂದಿದ ಆರೋಪಿಗಳು ಬೆಂಗಳೂರಿನ ಮುಸ್ಲಿಂ ಯುವಕರನ್ನು ಐಸಿಸ್ ಸೇರ್ಪಡೆಗೊಳಿಸಲು ಪ್ರಚೋದಿಸುತ್ತಿದ್ದರು ಎಂಬುದು ತನಿಖೆಯಿಂದ ತಿಳಿದುಬಂದಿದೆ. ಸದ್ಯ ಪ್ರಕರಣದ ಕುರಿತು ಇಡಿ ಅಧಿಕಾರಿಗಳು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಕ್ಯಾನ್ಸರ್ ಮತ್ತು ಸಾಂಕ್ರಾಮಿಕ ರೋಗಗಳ ತಡೆ ಹಾಗೂ ಚಿಕಿತ್ಸೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿಯು ಐಸಿಎಂಆರ್ ಇಂದು 3 ಪ್ರಮುಖ ದೇಶೀಯ ಜೈವಿಕ ವೈದ್ಯಕೀಯ ತಂತ್ರಜ್ಞಾನಗಳ ಪರವಾನಗಿಯನ್ನು ದೇಶದ ಅಗ್ರಗಣ್ಯ ಔಷಧ ಹಾಗೂ ಲಸಿಕಾ ತಯಾರಿಕಾ ಸಂಸ್ಥೆಗಳಿಗೆ ಹಸ್ತಾಂತರಿಸಿದೆ. ಈ ತಂತ್ರಜ್ಞಾನ ವರ್ಗಾವಣೆ ಮುಂದಿನ ಪೀಳಿಗೆಯ ಔಷಧಗಳು ಮತ್ತು ಲಸಿಕೆಗಳ ದೇಶೀಯ ಅಭಿವೃದ್ದಿಗೆ ಬಲ ನೀಡಲಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ನವದೆಹಲಿ ಪ್ರದೇಶದಲ್ಲಿ ನಿನ್ನೆ ನಡೆದ ವಿದ್ಯಾರ್ಥಿಗಳ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿದ ಪರಿಣಾಮ 118 ಹೆಚ್ಚು ಪೊಲೀಸ್ ಸಿಬ್ಬಂದಿ ಗಾಯಗೊಂಡಿದ್ದಾರೆ. ಗಾಯಾಳುಗಳಲ್ಲಿ ವಿಶೇಷ ಪೊಲೀಸ್ ಆಯುಕ್ತರು, ಜಂಟಿ ಪೊಲೀಸ್ ಆಯುಕ್ತರು, ಹೆಚ್ಚುವರಿ ಪೊಲೀಸ್ ಆಯುಕ್ತರು ಹಾಗೂ ಉಪ ಪೊಲೀಸ್ ಆಯುಕ್ತರ ಹುದ್ದೆಯ ಹಿರಿಯ ಅಧಿಕಾರಿಗಳು ಸೇರಿದ್ದಾರೆ ಎಂದು ದೆಹಲಿ ಪೊಲೀಸರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಘರ್ಷಣೆಯ ವೇಳೆ ಸುಮಾರು 60 ಪ್ರತಿಭಟನಾಕಾರರು ಗಾಯಗೊಂಡಿದ್ದಾರೆ. ಇದುವರೆಗೆ 70 ಮಂದಿಯನ್ನು ವಶಕ್ಕೆ ಪಡೆಯಲಾಗಿದ್ದು ಅವರ ವಿರುದ್ದ ಭಾರತೀಯ ನ್ಯಾಯ ಸಂಹಿತೆ ಹಾಗೂ ಇತರ ಅನ್ವಯವಾಗುವ ಕಾನೂನುಗಳ ಅಡಿ ಎಫ್ಐಆರ್ ದಾಖಲಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಅಂಚೆ ಮತಪತ್ರ ವ್ಯವಸ್ಥೆಯನ್ನು ಇನ್ನಷ್ಟು ಸಮಗ್ರ, ಸುರಕ್ಷಿತ ಹಾಗೂ ಸುಲಭವಾಗಿ ಎಲ್ಲರಿಗೂ ಲಭ್ಯವಾಗುವಂತೆ ರೂಪಿಸುವ ಕುರಿತು ಚರ್ಚಿಸಲು ಚುನಾವಣಾ ಆಯೋಗವು ಇಂದು ಕೋಲ್ಕತ್ತಾದಲ್ಲಿ ಅಂತಾರಾಷ್ಟೀಯ ಸಮ್ಮೇಳನವನ್ನು ಆಯೋಜಿಸಿದೆ. ಭಾರತದ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ನಿರ್ವಹಣಾ ಸಂಸ್ಥೆ ಐಐಐಡಿಇಎಂ ಹಾಗೂ ಇಂಟರ್ನ್ಯಾಷನಲ್ ಐಡಿಯಾ ಸಂಸ್ಥೆಯ ಸಹಯೋಗದಲ್ಲಿ ಈ ಸಮ್ಮೇಳನ ನಡೆಯುತ್ತಿದೆ. ಪಶ್ಚಿಮ ಬಂಗಾಳದ ಎಲ್ಲ 24 ಚುನಾವಣಾ ಜಿಲ್ಲೆಗಳ ಚುನಾವಣಾ ಅಧಿಕಾರಿಗಳು, ಭಾರತ ಹಾಗೂ ವಿವಿಧ ದೇಶಗಳ ಚುನಾವಣಾ ನಿರ್ವಾಹಕರು, ನೀತಿ ನಿರೂಪಕರು, ಶಿಕ್ಷಣ ತಜ್ಞರು ಮತ್ತು ಚುನಾವಣಾ ಪರಿಣಿತರು ಈ ಸಮ್ಮೇಳನದಲ್ಲಿ ಭಾಗವಹಿಸುತ್ತಿದ್ದಾರೆ. ಚೀನಾದ ಚಾಂಗ್ಝೌನಲ್ಲಿ ಇಂದು ಚೀನಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಗೆ ಚಾಲನೆ ದೊರೆತಿದೆ. ಇದೇ 26 ನಡೆಯಲಿರುವ ಈ ಟೂರ್ನಿಯಲ್ಲಿ ಭಾರತದ ಪರ ಲಕ್ಷ್ಯ ಸೇನ್, ಆಯುಷ್ ಶೆಟ್ಟಿ, ಪಿವಿ ಸಿಂಧು, ಉನ್ನತಿ ಹೂಡಾ ಸೇರಿದಂತೆ ಹಲವು ಪ್ರಮುಖ ಆಟಗಾರರು ಕಣಕ್ಕಿಳಿಯುತ್ತಿದ್ದಾರೆ. ಟೂರ್ನಿಯ ಆರಂಭದಲ್ಲಿ ಭಾರತಕ್ಕೆ ಅಲ್ಪ ಹಿನ್ನಡೆಯಾಗಿದ್ದು ಇಂದು

ನಡೆದ ಪುರುಷರ ಸಿಂಗಲ್ಸ್ ವಿಭಾಗದ 32ರ ಸುತ್ತಿನ ಪಂದ್ಯದಲ್ಲಿ ಹ್ಯಾಚೆಸ್ ಪ್ರಣಯ್ ಹಾಗೂ ಮಹಿಳಾ ಸಿಂಗಲ್ಸ್ನ 32ರ ಸುತ್ತಿನ ಪಂದ್ಯದಲ್ಲಿ ದೇವಿಕಾ ಸಿಹಾಗ್ ಪರಾಭವಗೊಂಡು ಟೂರ್ನಿಯಿಂದ ಹೊರಬಿದ್ದಿದ್ದಾರೆ. ಭಾರತದ ತಾರಾ ಆಟಗಾರರಾದ ಲಕ್ಷ್ಯ ಸೇನ್ ಹಾಗೂ ಪಿವಿ ಸಿಂಧು ತಮ್ಮ ವಿಭಾಗಗಳಲ್ಲಿ ನಾಳೆ ಕಣಕ್ಕಿಳಿಯಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎನ್ಡಿಎ ಸಂಸದೀಯ ಪಕ್ಷದ ಸಭೆ, ಪರೀಕ್ಷಾ ಅಕ್ರಮ ತಡೆಗೆ ಪ್ರಧಾನಿ ನರೇಂದ್ರ ಮೋದಿ ಕಟ್ಟುನಿಟ್ಟಿನ ಸೂಚನೆ. ಸಂಸತ್ ಅಧಿವೇಶನ, ವಿವಿಧ ವಿಷಯಗಳ ಕುರಿತಂತೆ ಪ್ರತಿಪಕ್ಷಗಳಿಂದ ಗದ್ದಲ, ಉಭಯ ಸದನಗಳ ಕಲಾಪ 2 ಗಂಟೆಗೆ ಮುಂದೂಡಿಕೆ. ಉಕ್ರೇನ್ನಲ್ಲಿ ವಾಣಿಜ್ಯ ಹಡಗಿನ ಮೇಲಿನ ದಾಳಿಗೆ ಭಾರತ ತೀವ್ರ ಖಂಡನೆ, ರಷ್ಯಾ ರಾಯಭಾರಿಗೆ ಸಮನ್ಸ್ ಜಾರಿ. ಐಸಿಸ್ ಉಗ್ರ ಸಂಘಟನೆಗೆ ನೇಮಕಾತಿ ಪ್ರಕರಣ, ಬೆಂಗಳೂರಿನ 8 ಸ್ಥಳಗಳಲ್ಲಿ ಇಡಿ ದಾಳಿ. ಹಾಗೂ ಚಾಂಗ್ಝೋಂಗ್ ಚೀನಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿ ಆರಂಭ, ಭಾರತಕ್ಕೆ ಆರಂಭಿಕ ಹಿನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇದೀಗ ಸಮಯ 1:20 ಕೇಳಿ ಕಾರ್ಯಕ್ರಮ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್.
2: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಜೀವನ ಯೋಗ ಕೊಂದು ಬಹು ಸೂಕ್ಷ್ಮನಯ, ಬೇಕೊಂದು ಜಾಗರೂಕತೆ ಬುದ್ಧಿ ಸಮತೆ. ಬೇಕು ಜೀವನ ಯೋಗ ಕೊಂದು ಬಹು ಸೂಕ್ಷ್ಮನಯ, ಬೇಕೊಂದು ಜಾಗರೂಕತೆ ಬುದ್ಧಿ ಸಮತೆ. ತಾಕನೊಂದನು ಯೋಗಿ ನೂಕನೊಂದನು ಜಗದಿ ಏಕಾಕಿ ಸಹವಾಸಿ ಮಂಕುತಿಮ್ಮ. ತಾಕನೊಂದನು ಯೋಗಿ ನೂಕನೊಂದನು ಜಗದಿ ಏಕಾಕಿ ಸಹವಾಸಿ ಮಂಕುತಿಮ್ಮ.

ಜೀವನ ಯೋಗ ಅನ್ನೋ ಪದವನ್ನ ಇದರಲ್ಲಿ ಹೇಳಿದ್ದಾರೆ. ಭಗವದ್ಗೀತೆಯನ್ನು ಕೂಡ ಅವರು ಜೀವನ ಧರ್ಮ ಯೋಗ ಅಂತ ಹೇಳಿದ್ರು. ಜೀವನ ಧರ್ಮ ಯೋಗ ಅಥವಾ ಜೀವನ ಯೋಗ ಧರ್ಮ ಯೋಗ ಈ ಪದಗಳನ್ನ ಡಿ ವಿ ಜಿ ಅವರು ಮತ್ತೆ ಬಳಸ್ತಾರೆ. ಆದರೆ ಬಳಸುವಾಗ ಅವರು ಎಲ್ಲೋ ಹಿಮಾಲಯದಲ್ಲಿರುವಂತಹ ಅಥವಾ ದಂಡಕಾರಣ್ಯದಲ್ಲಿರುವಂತಹ ಸಹ್ಯಾದ್ರಿ ಬೆಟ್ಟದಲ್ಲಿರುವಂತಹ ಸನ್ಯಾಸಿಯಂತೆ ಯೋಗಿಯಂತೆ ಬಳಸ್ತಾ ಇಲ್ಲ, ಸಮಾಜದಲ್ಲಿ ಇದ್ದು ಮಾಡ್ತಾ ಇದ್ದಾರೆ. ಇದನ್ನು ಅವ್ರು ಹೇಳ್ತಾ ಇರೋದು ಜೀವನ ಯೋಗದಲ್ಲಿ ಒಂದು ಸೂಕ್ಷ್ಮ ಇರಬೇಕು, ಒಂದು ಸಟಿಲಿಟಿ ಇರಬೇಕು, ಒಂದು ನಯ ಇರಬೇಕು, ಒಂದು ನಾಜೂಕ್ ಇರಬೇಕು, ಒಂದು ಜಾಗರೂಕತೆ ಇರಬೇಕು ಮತ್ತು ಬುದ್ಧಿಯ ಸಮತೆ. ಬುದ್ಧಿಗೆ ತುಂಬಾ ಮಹತ್ವವನ್ನು ಕೊಟ್ಟಂತ ಒಬ್ಬ ಇಂಟೆಲೆಕ್ಚುಯಲ್ ಡಿ ವಿ ಜಿಯವರನ್ನ ಇವತ್ತು ನಾವು ಅನೇಕ ರೀತಿ ನೋಡ್ತಾ ಇದ್ದೀವಿ. ಆದರೆ ಅವರ ಸಮಕಾಲೀನರಾಗಿದ್ದಂತಹ ಸ್ನೇಹಿತರಾಗಿದ್ದ ವಿ ಸೀತಾರಾಮಯ್ಯನವರು ಅವರನ್ನ ನಮ್ಮ ಕಾಲದ ಮ್ಯಾಸಿವ್ ಇಂಟೆಲೆಕ್ಟ್ ಅನ್ನೋ ಪದ ಹೇಳಿದ್ರು. ಬಹಳ ಸಾರ್ಥಕವಾಗಿ ಒಪ್ಪುವಂಥದ್ದು ಡಿ ವಿ ಜಿಯವರಿಗೆ. ಬುದ್ಧಿಯನ್ನು ಸಮವಾಗಿ ಇಟ್ಕೋಬೇಕು, ಹೇಗೆ ಅಂದರೆ ಯೋಗಿಯಂತೆ ಅಂತ. ಪ್ರತಿಯೊಬ್ಬ ವ್ಯಕ್ತಿಯೂ ಸಮಾಜದಲ್ಲಿ ಯೋಗಿಯಂತೆ ಬದುಕಬೇಕು. ಯೋಗಿ ಅಂದರೆ ಉದ್ದವಾಗಿ ಗಡ್ಡವನ್ನು ಬಿಡಬೇಕು, ಜಟೆಯನ್ನು ಬಿಡಬೇಕು, ಕಾಷಾಯವನ್ನು ಹಾಕೋಬೇಕು ಅಂತ ಅರ್ಥ ಅಲ್ಲ. ನಾವೆಲ್ಲರೂ ಯೋಗಿಗಳಂತೆ ಇರಬೇಕು ಅಂದರೆ ಏನು ಅಂದರೆ ನಮ್ಮ ಬುದ್ಧಿಯನ್ನು ನಮ್ಮ ಹತೋಟಿಯಲ್ಲಿ ಇಟ್ಕೊಂಡಿರಬೇಕು. ಬುದ್ಧಿ ಯೋಗ ಅಂತ ಇದನ್ನೇ ಭಗವದ್ಗೀತೆಯಲ್ಲಿ ಕರೆದಿರೋದು. ತಾಕನೊಂದನು ಯೋಗಿ, ನೂಕನೊಂದನು ಜಗದಿ. ಯಾವುದನ್ನೂ ತುಂಬ ತನ್ನ ಹತ್ರಕ್ಕೂ ತಗೊಳ್ಳಲ್ಲ, ತುಂಬ ಹಚ್ಕೊಳ್ಳಲ್ಲ, ಅಥವಾ ಯಾವುದನ್ನು ಪೂರ್ತಿ ತಿರಸ್ಕರಿಸಲ್ಲ, ಯಾವುದನ್ನು ಸಂಪೂರ್ಣ ಒಪ್ಕೊಳ್ಳಲ್ಲ, ಯಾವುದನ್ನು ಸಂಪೂರ್ಣ ಕೈಬಿಡೋದು ಇಲ್ಲ, ಯಾವುದನ್ನು ಆಹ್ವಾನಿಸ್ಕೊಳ್ಳೋದು ಇಲ್ಲ, ಯಾವುದನ್ನು ವಿಸರ್ಜನೆಯೂ ಮಾಡೋದಿಲ್ಲ, ಆ ನಡುವಿನ ಸ್ಥಿತಿಯಲ್ಲಿ ಇದಾನಲ್ಲ ಅವನು ಯೋಗಿ. ಯಾಕೆಂದರೆ ಯಾವುದನ್ನಾದರೂ ತುಂಬ ಹತ್ತಿರಕ್ಕೆ ತೆಗೆದುಕೊಂಡ್ರೆ ಅದು ಬಿಟ್ಟು ಹೋದಾಗ ನೋವು ಉಂಟಾಗುತ್ತೆ, ಅದು ವ್ಯಕ್ತಿಯಾಗಲಿ ವಿಷಯ ಆಗಲಿ ವಸ್ತು ಆಗಲಿ. ಯಾವುದನ್ನಾದ್ರೂ ಹತ್ತಿಸ್ಕೊಳ್ಳದೇ ಇಲ್ಲ ಅಂದರೆ ಜಗತ್ತಿನಲ್ಲಿ ನಾವು ಬದುಕೋದಾದರೂ ಹೇಗೆ? ಇವೆರಡ ನಡುವಿನ ಸಮತೆಯನ್ನು, ಸೂಕ್ಷ್ಮತೆಯನ್ನು, ನಯವನ್ನು, ಜಾಗರೂಕತೆಯನ್ನು ಇಟ್ಕೋಬೇಕು. ಈ ಜಾಗರೂಕತೆ ಎನ್ನುವುದು ಬಹಳ ಮುಖ್ಯವಾಗಿರುವ ಪದ. ವಿಜಿಲೆನ್ಸ್ ಅನ್ನುವುದು ತುಂಬ ಮುಖ್ಯವಾಗಿ ಉಪನಿಷತ್ತುಗಳಲ್ಲಿ ಮತ್ತೆ ಮತ್ತೆ ಬರುವುದು, ಭಗವದ್ಗೀತೆಯಲ್ಲೂ ಬರುತ್ತೆ. ತಸ್ಮಾ ಜಾಗೃತಿ ಸಂಯಮಿ. ಈ ಜಾಗೃತಿ ಎನ್ನುವುದು, ಜಾಗರೂಕತೆ ಎನ್ನುವುದು ಸಮಾಜದಲ್ಲಿರುವ ಎಲ್ಲ ವ್ಯಕ್ತಿಗಳಿಗೂ ಬೇಕು. ಮಾಡುವಂಥ ಪ್ರತಿಯೊಂದು ಕ್ರಿಯೆಯ ಬಗ್ಗೆ ಸದಾ ಪ್ರಜ್ಞಾಪೂರ್ವಕವಾಗಿರುವುದು, ಸದಾ ಎಚ್ಚರದಿಂದ ಇರುವುದಿದೆಯಲ್ಲ, ಅದನ್ನೇ ಡಿ ವಿ ಜಿ ಅವರು ಜೀವನ ಯೋಗ ಅಂತ ಹೇಳ್ತಿದ್ದಾರೆ. ಮತ್ತು ನಾವು ನೆನಪಿಡಬೇಕಾದ್ದು, ಇಡೀ ಈ ಲೋಕದ ಸಂತೆಯಲ್ಲಿದ್ದರೂ ಕೂಡ ನಾವು ಕೊನೆಗೂ ಒಂಟಿನೇ, ನಾವು ಕೊನೆಗೂ ಏಕಾಂಗಿನೇ. ಯಾಕೆ ಏಕಾಂಗಿ ಅಂತ ಹೇಳಿದ್ರೆ, ಏಕಾಕಿಯಾಗಿರುವುದೇ ಆತ್ಮದ ಸ್ವಭಾವ. ಅದಕ್ಕೆ ದೇಹ, ಪಂಚೇಂದ್ರಿಯಗಳು ಇತ್ಯಾದಿಗಳು ಬಂದು ಸೇರಿಕೊಳ್ಳುತ್ತೆ. ಅದು ಕಾಲಾನಂತರದಲ್ಲಿ ವಯಸ್ಸಾದಾಗ ಅದೆಲ್ಲವೂ ಹೊರಟೋಗುತ್ತೆ. ಇಂದ್ರಿಯಗಳ ಆವಾಹನೆ ಆಗುತ್ತೆ, ಇಂದ್ರಿಯಗಳ ವಿಸರ್ಜನೆ ಆಗುತ್ತೆ. ಇಂದ್ರಿಯಗಳ ಆವಾಹನೆಯಿಂದ ದೇಹ ಉಂಟಾಗುತ್ತೆ, ಇಂದ್ರಿಯಗಳ ವಿಸರ್ಜನೆಯಿಂದ ದೇಹವೆನ್ನುವಂಥ ಈ ಘಟ ಅದು ವಿಘಟಿತವಾಗಿಬಿಡುತ್ತೆ, ಘಟಸ್ಫೋಟ ಆಗಿಬಿಡುತ್ತೆ. ಆದರೆ ಉಳ್ಕೊಳ್ಳೋದು ಆತ್ಮವೇ, ಇದು ಏಕಾಕಿ. ಆತ್ಮದ ಸ್ವಭಾವ ಹೇಗೆ ಏಕಾಕಿತನವೋ, ಅದು ಸಾಹಸಿಗಳು ಮಾತ್ರ ಏಕಾಂಗಿಗಳಾಗಿರಬಲ್ಲ. ಡಿ ವಿ ಜಿ ಹೇಳೋದು, ನೀನು ಯೋಗಿಯಾಗು ಅಂದರೆ ನೀನು ತುಂಬ ಬಡಕಲಾಗಿರೋ, ತುಂಬ ಬರಕಲಾಗಿರೋ, ಒಂಥರ ರಸವಿಹೀನಾಗಿರೋ ಅಂತ ಅಲ್ಲ. ರಸಿಕತೆಯನ್ನು ಜೀವನದ ಉದ್ದಕ್ಕೂ ಹೇಳಿದವರು ಗುಂಡಪ್ಪನವರು. ಆದರೆ ನೀವು ಸಾಹಸಿಯಾಗಿರಬೇಕಾದ್ರೆ ಯು ಶುಡ್ ಬಿ ಅಲೋನ್. ಅದನ್ನು ಡಿ ವಿ ಜಿ ಅವರು ಜೀವನ ಯೋಗ ಅಂತ ಹೇಳ್ತಾರೆ. ಹಾಗಂತ ಏಕಾಕಿಯಾಗಿದ್ದರೆ ಜೀವನದಲ್ಲೂ ಇನ್ನೊಬ್ಬರ ಜೊತೆನೂ ಇರಬೇಕು, ಆ ಥರದ ಮಧ್ಯಮ ಸ್ಥಿತಿಯನ್ನು ಹೇಳ್ತಿದ್ದಾರೆ. ಯಾವುದನ್ನ ಬುದ್ಧ ಮಧ್ಯಮ ಮಾರ್ಗ ಅಂತ ಹೇಳ್ದ, ಅದನ್ನು ಡಿ ವಿ ಜಿ ಅವರು ಇನ್ನೊಂದು ರೀತಿಯಲ್ಲಿ ಈ ಪದ್ಯದಲ್ಲಿ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ.

ಸಮತೆ ಸಂಯಮ ಶಮಗಳಿಂಭವವ ನೋಲಗಿಸೆ ಸಮನಿಪುದು ಮತಿಯಹದ ವಾತ್ಮಾನುಭವಕ್ಕೆ. ಸಮತೆ ಸಂಯಮ ಶಮಗಳಿಂಭವವ ನೋಲಗಿಸೆ ಸಮನಿಪುದು ಮತಿಯಹದ ವಾತ್ಮಾನುಭವಕ್ಕೆ. ಮಮತೆಯಳಿ ವಿಂಜ್ಞಾನ ಪಾಂಡಿತ್ಯದಿಂದಲ್ಲ ಶ್ರಮಿಸಿಳಿಯ ಗಾಣದಲ್ಲಿ ಮಂಕುತಿಮ್ಮ. ಮಮತೆಯಳಿ ವಿಂಜ್ಞಾನ ಪಾಂಡಿತ್ಯದಿಂದಲ್ಲ ಶ್ರಮಿಸಿಳಿಯ ಗಾಣದಲ್ಲಿ ಮಂಕುತಿಮ್ಮ.

0: ಸಮತೆ, ಸಂಯಮ, ಶಮ ಈ ಮೂರು ಪದಗಳನ್ನು ಬಳಸ್ತಾ ಇದ್ದಾರೆ. ಸಮತೆ ಅಂತ ಹೇಳಿದ್ರೆ ಎಲ್ಲವನ್ನು ಸಮದೃಷ್ಟಿಯಿಂದ ನೋಡುವುದು, ಸಮತ್ವಂ ಯೋಗ ಮುಚ್ಚತೆ ಅನ್ನುವುದು ಭಗವದ್ಗೀತೆಯ ಮಾತು. ಸಂಯಮ ಎಲ್ಲವನ್ನು ಕೂಡ ಸಮ್ಯಕ್ ಯಮ ಸರಿಯಾದ ಒಂದು ಹತೋಟಿಯಲ್ಲಿ ನೋಡುವುದು. ಶಮ ಎಲ್ಲವನ್ನು ಕೂಡ ನಾವು ಯಾವುದೇ ಅತಿರೇಕಕ್ಕೂ ತೆಗೆದುಕೊಳ್ಳದೆ ಹೋಗಿ ನೋಡುವುದು. ಈ ಮೂರು ದೃಷ್ಟಿಯನ್ನು ಇಟ್ಕೊಂಡ್ರೆ ಅಥವಾ ಮೂರು ಉಪಕರಣಗಳನ್ನು ಇಟ್ಕೊಂಡ್ರೆ ನಾವು ಈ ಜಗತ್ತಿನಲ್ಲಿ ಒಂದು ಹದವಾದ ಜೀವನವನ್ನು ಮಾಡಬಹುದು. ಜಗತ್ತಿನಲ್ಲಿ ಸಮಸ್ಯೆ ಇರುವುದಿಲ್ಲಪ್ಪ ಅಂದ್ರೆ ನನ್ನೊಳಗೇನೆ, ಮನಃಶಾಸ್ತ್ರಜ್ಞರು ಹೇಳ್ತಾರೆ ಅಂತ ಒಂದ್ ಕಡೆ ಓದಿದ್ದೆ. ಪ್ರಪಂಚದಲ್ಲಿರುವಂತಹ ಬಹುತೇಕ ಕಾಯಿಲೆಗಳಲ್ಲಿ ಮಾನಸಿಕ ಕಾಯಿಲೆಗಳು ಜಾಸ್ತಿ. ಆ ಮಾನಸಿಕ ಕಾಯಿಲೆಗಳಲ್ಲಿ ನಾವೇ ಮನಸ್ಸಿನಲ್ಲಿ ಸುಮ್ಸುಮ್ನೆ ಹಾಗಂತೆ ಹೀಗಂತೆ ಅಂತ ಕಲ್ಪಿಸಿಕೊಳ್ಳುವುದೇ ಜಾಸ್ತಿ, ವಾಸ್ತವ ಕಡಿಮೆ, ಭ್ರಮೆ ಜಾಸ್ತಿ. ಆದರೆ ಭ್ರಮೆಯ ಮೂಲಕವೇ ಅರ್ಧದಷ್ಟು ನಮ್ಮ ಕೆಲಸಗಳು ಜಗತ್ತಿನಲ್ಲಿ ನಡೀತಾ ಇರೋದು. ಭ್ರಮಾತ್ಮಕವಾದ ಜಗತ್ತು ಯಾಕಪ್ಪ ಆಗಿದೆ ಅಂದರೆ ನಾವೆಲ್ಲವನ್ನು ಆ ರೀತಿಯಾಗಿ ಅಸ್ಯೂಮ್ ಅಂತೀವಿ. ನಾವು ಅದಕ್ಕೆ ಇಂಗ್ಲೀಷ್ನಲ್ಲಿ ಅಸಂಪ್ಷನ್ ಅಂತೀವಿ, ಅಥವಾ ಇಂಗ್ಲೀಷ್ನಲ್ಲಿ ನಾವು ಮಾತನಾಡ್ತಾ ಐ ಥಿಂಕ್ ಸೋ, ಐ ಥಾಟ್ ಅಂತ ಹೇಳ್ತೀವಿ. ಇದೆಲ್ಲವೂ ಅಲ್ಲಿಲ್ಲ, ನಾನು ಹಾಗೆ ಅನ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ನನ್ನಲ್ಲಿ ಸಮತೆ ಇಲ್ಲ, ಸಂಯಮ ಇಲ್ಲ, ಕ್ಷಮೆ ಅನ್ನೋದಿಲ್ಲ. ಇನ್ನೊಂದು ಬಹಳ ಮುಖ್ಯ ಹೇಳ್ತಾರೆ, ಇವತ್ತು ನಾವು ಹೇಳ್ತಾ ಇದ್ದೀವಿ ನಮ್ಮ ಶಾಲಾ ಕಾಲೇಜು ಶಿಕ್ಷಣದ ಮೂಲಕ ಓದಿದರೆ ಜ್ಞಾನ ಬರುತ್ತೆ ಅಂತ. DVG ಅದನ್ನು ಹೇಳ್ತಿಲ್ಲ, ಅವ್ರದ್ದು ಬೇರೆ ರೀತಿ ಹೊಸ ಚಿಂತನೆ. DVG ಹೇಳ್ತಾರೆ ಓದಕ್ಕಿಂತಲೂ ಕೂಡ ಮಮತೆ ಎಳಿವು, ಓದ್ಬಿಟ್ಟೆ ಅನ್ನುವಂಥ ಒಂದು ಅಹಂಕಾರ, ಓದ್ಬಿಟ್ಟಿದ್ದೀನಿ ಅನ್ನುವ ಮೋಹ, ಈ ಅಕ್ಷರದ ಮೋಹ ಇದೆಯಲ್ಲ, ಇದನ್ನು ನಾನು ಕಳ್ಕೊಂಡ್ರೆ ನಿಜವಾದ ಜ್ಞಾನ ಬರುತ್ತೆ. ಯಾಕೆಂದರೆ ಜ್ಞಾನ ಅಂತಿರುವುದು ನನ್ನಲ್ಲೇ ಹೊರತು ಪುಸ್ತಕದಲ್ಲಲ್ಲ. ಅದರ ಬಗ್ಗೆಯ ಮೋಹವನ್ನು, ಮಮತೆಯನ್ನು ನಾನು ಕಳ್ಕೋಬೇಕು. ಮಮತೆಯ ಅಳಿವೇ ಜ್ಞಾನವೇ ಹೊರತು ಪಾಂಡಿತ್ಯ ವೃದ್ಧಿಯಲ್ಲ. ಪಾಂಡಿತ್ಯ ಹೆಚ್ಚು ಮಾಡಿಕೊಳ್ಳೋದ್ರಿಂದ ಜ್ಞಾನ ಬರೋದಿಲ್ಲ. ಮೋಹವನ್ನು, ಅದರ ಬಗ್ಗೆ ಲಾಲಸೆಯನ್ನು, ಆಸೆಯನ್ನು, ಅಪೇಕ್ಷೆಯನ್ನು, ಇಷ್ಟು ಓದ್ಬಿಟ್ಟಿದ್ದೀನಿ ನನಗಿಂತ ಉದ್ಯೋಗ ಸಿಗಬೇಕು, ಇಷ್ಟು ಓದ್ಬಿಟ್ಟಿದ್ದೀನಿ ಇಂಥ ಪುಸ್ತಕ ಬರೆದ್ಬಿಟ್ಟಿದ್ದೀನಿ ನನ್ನ ಲೇಖಕ ನನಗೆ ಪ್ರಶಸ್ತಿ ಸಿಗಬೇಕು ಅನ್ನೋದನ್ನು ಯಾವತ್ತು ನಾನು ಬಿಡ್ತೀನೋ ಅವತ್ತೇ ನನ್ನಲ್ಲಿ ನಿಜವಾದ ಜ್ಞಾನ ಬರೋದು. ಶ್ರಮಿಸಿಳೆಯ ಗಾಣದಲ್ಲಿ ಮಂಕುತಿಮ್ಮ, ಇದನ್ನು ಮಾಡಬೇಕಾದ್ರೆ ಜಗತ್ತು ನಮ್ಮನ್ನು ಗಾಣದಲ್ಲಿ ಹಾಕಿರುವ ಎತ್ತಿನಂತೆ ಸುತ್ತಿ ಸುತ್ತಿ ನಮ್ಮನ್ನು ಬೆವರು ಸುರಿಯೋಗ ಮಾಡುತ್ತೆ. ಈ ಜಗತ್ತೆನ್ನುವಂಥ ಗಾಣದ ಶಾಲೆಯಲ್ಲಿ, ಗಾಣದ ಮನೆಯಲ್ಲಿ, ಪಾಠಶಾಲೆಯಲ್ಲಿ ನಾನು ಶ್ರಮ ಪಡ್ತಾ ಪಡ್ತಾ ನನ್ನ ಜ್ಞಾನದ ಪೊರೆಯನ್ನು, ಜ್ಞಾನದ ಅಹಂಕಾರವನ್ನು ಕಳ್ಕೊಂಡು ಮಮತೆಯಿಂದ ನಾನು ಮಮತೆಯ ಅಹಂಕಾರವನ್ನು ಕಳ್ಕೊಂಡಾಗ, ಸಮತೆಯನ್ನು ಗಳಿಸಿದಾಗ, ಅಂದರೆ ಮಮತೆ ಹೋಗಬೇಕು ಸಮತೆ ಬರಬೇಕು ಅನ್ನೋದನ್ನು ಈ ಪದ್ಯದಲ್ಲಿ DVG ಅವರು ತೋರಿಸ್ತಾ ಇದ್ದಾರೆ.
1: ಕಗ್ಗದ ಸಿರಿ, DVG ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಡಾಕ್ಟರ್ ಕೆ ಶ್ರೀನಿವಾಸ್, ವ್ಯಾಖ್ಯಾನ ಡಾಕ್ಟರ್ GB ಹರೀಶ, ಸಂಯೋಜನೆ TV ವಿದ್ಯಾಶಂಕರ್, AV ವಿನೋದ್ ಕುಮಾರ್ ಹಾಗೂ MG ಶ್ರೀಹರ್ಷನ್. ನಿರ್ಮಾಣ MM ಶಿವರಾಮ್. ಕಗ್ಗದ ಸಿರಿ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
2: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
3: کاشر زبان این پروگرام تا خبری تیچه نیوز آن AIR ایپ پر دستیاب
4: آکاشوانین انیت تمیل نگلچگلوم نیوز آن AIR ایپل کڑک

ರಾಗಂ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ ಎಐಆರ್ ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್. ಇದೀಗ ಸ್ಟುಡಿಯೋ ಸಮಯ 1:34. ಲಂಚ್ ಬಾಕ್ಸ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ಶ್ರಾವ್ಯ ಹರುಮನೆ. ಇಂದಿನ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ನಮ್ಮದೇ ಬೆಂಗಳೂರಿನಲ್ಲಿ ಇರುವ ಮಳೆ ನೀರು ಕೊಯ್ಲು ಥೀಮ್ ಪಾರ್ಕ್ಗೆ ಹೋಗಿ ಬರೋಣ. ಇದೀಗ ಮೊದಲಿಗೆ ಗೀತೆ ಲಕ್ಕಿ ಚಿತ್ರದಿಂದ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಗಾಯನದಲ್ಲಿ, ಜಯಂತ ಕಾಯ್ಕಿಣಿ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ.

ಸರ್ಎಂ ವಿಶ್ವೇಶ್ವರಯ್ಯ ಮಳೆ ನೀರು ಕೊಯ್ಲು ಥೀಮ್ ಪಾರ್ಕ್. ಬೆಂಗಳೂರು ಜಲಮಂಡಳಿಯ ಅಂದರೆ BWSSP ಮಾರ್ಚ್ 2011 ಜಯನಗರದ 5ನೇ ಬ್ಲಾಕ್ನಲ್ಲಿ 1.1 ಎಕರೆ ಪ್ರದೇಶದಲ್ಲಿ ಸರ್ಎಂ ವಿಶ್ವೇಶ್ವರಯ್ಯ ಮಳೆ ನೀರು ಕೊಯ್ಲು ಥೀಮ್ ಪಾರ್ಕ್ ಅನ್ನು ಸ್ಥಾಪಿಸಿತು. ಇದು ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಮಂಡಳಿ, ಬೆಂಗಳೂರು ಜಲಮಂಡಳಿ ಮತ್ತು ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ ಈ ಸಂಸ್ಥೆಗಳ ಜಂಟಿ ಉಪಕ್ರಮವಾಗಿದ್ದು, ಬಯೋಮ್ ಸಂಸ್ಥೆಯು ತಾಂತ್ರಿಕ ಸಲಹೆಗಾರರಾಗಿ ಕಾರ್ಯನಿರ್ವಹಿಸಿದೆ. ನಾಗರಿಕರಿಗೆ ಮಳೆ ನೀರು ಕೊಯ್ಲು ಅಂದರೆ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಮತ್ತು ಅದರ ಪ್ರಯೋಜನಗಳ ಬಗ್ಗೆ ಶಿಕ್ಷಣ ನೀಡುವುದು ಹಾಗೂ ಜಲ ಸಂರಕ್ಷಣೆಯ ಆಯ್ಕೆಗಳ ಬಗ್ಗೆ ಮಾಹಿತಿ ನೀಡುವುದು ಇದರ ಮುಖ್ಯ ಉದ್ದೇಶ. ಇದೀಗ ಮುಂದಿನ ಗೀತೆ ರೋಮಿಯೋ ಚಿತ್ರದಿಂದ ಶ್ರೇಯಾ ಘೋಷಾಲ್ ಅವರ ಗಾಯನದಲ್ಲಿ ಕವಿರಾಜ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇದೀಗ ಸ್ಟುಡಿಯೋ ಸಮಯ 1:45. ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಮಳೆ ನೀರು ಕೊಯ್ಲು ಥೀಮ್ ಪಾರ್ಕ್ ಕುರಿತಾದ ಮಾಹಿತಿ. ಇಲ್ಲಿನ ವಿಶಿಷ್ಟಗಳನ್ನು ನೋಡೋದಾದರೆ, ಇಲ್ಲಿ ಮಳೆ ನೀರು ಕೊಯ್ಲು ಅಂದರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್, ಈ ಮಾದರಿಗಳನ್ನು ಇಲ್ಲಿ ನೋಡಬಹುದು. ಮಳೆ ನೀರು ಕೊಯ್ಲು ವ್ಯವಸ್ಥೆಯನ್ನು ಅಳವಡಿಸಲು ಬಯಸುವ ನಾಗರಿಕರಿಗೆ ಅಥವಾ ಸಂಸ್ಥೆಗಳಿಗೆ ಲಭ್ಯವಿರುವ ವಿವಿಧ ಆಯ್ಕೆಗಳನ್ನು ಈ ಮಾದರಿಗಳು ಪ್ರದರ್ಶಿಸುತ್ತೆ. ಇಲ್ಲಿ ವಿವಿಧ ವ್ಯವಸ್ಥೆಗಳು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ತಿಳಿದುಕೊಳ್ಳಲು ಮತ್ತು ತಮ್ಮ ಅಗತ್ಯಕ್ಕೆ ತಕ್ಕಂತೆ ಸೂಕ್ತವಾದದ್ದನ್ನು ಆರಿಸಿಕೊಳ್ಳಲು ಇದು ಸಂದರ್ಶಕರಿಗೆ ಸಹಾಯ ಮಾಡುತ್ತೆ. ಇಲ್ಲಿ ಅಂತರ್ಜಲ ಮರುಪೂರಣ ರಚನೆಗಳನ್ನು ಸಹ ನೋಡಬಹುದು. ಮಳೆ ನೀರು ಸಂಗ್ರಹಣಾ ಟ್ಯಾಂಕ್ಗಳಿಂದ ತುಂಬಿ ಹರಿಯುವ ಹೆಚ್ಚುವರಿ ನೀರು ಮತ್ತು ನೆಲದ ಮೇಲೆ ಬೀಳುವ ನೀರನ್ನು ಮರುಪೂರ್ಣ ರಚನೆಗಳ ಮೂಲಕ ಭೂಮಿಯೊಳಗೆ ಇಳಿಸಬಹುದು. ಈ ರಚನೆಗಳು ನೀರು ನಿಧಾನವಾಗಿ ಭೂಮಿಯೊಳಗೆ ಇಂಗುವಂತೆ ಮಾಡಿ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುತ್ತೆ. ಇಲ್ಲಿ ಸಂದರ್ಶಕರು ವೀಕ್ಷಿಸಬಹುದಾದ ರೀಚಾರ್ಜ್ ವೆಲ್ಸ್ ಅಂದರೆ ರೀಚಾರ್ಜ್ ಬಾವಿಗಳ ಮಾದರಿಗಳಿವೆ. ಹೀಗೆ ಸರ್ ಎಂ ವಿಶ್ವೇಶ್ವರಯ್ಯ ಮಳೆ ನೀರು ಕೊಯ್ಲು ಥೀಮ್ ಪಾರ್ಕ್ ಕುರಿತಾದ ಮಾಹಿತಿ ಮುಂದುವರಿಯುತ್ತೆ. ಇದೀಗ ಯಾರೇ ಕೂಗಾಡಲಿ ಚಿತ್ರದ ಗೀತೆ, ಸೋನು ನಿಗಮ್, ಕಾರ್ತಿಕ್ ಹಾಗೂ ಅನುರಾಧ ಭಟ್ ಅವರ ಗಾಯನದಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲು. ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಮಳೆ ನೀರು ಕೊಯ್ಲು ಥೀಮ್ ಪಾರ್ಕ್ ಕುರಿತಾದ ಮಾಹಿತಿ. ಇಲ್ಲಿ ಜೊತೆಗೆ ಲ್ಯಾಂಡ್ಸ್ಕೇಪಿಂಗ್ ಆಪ್ಷನ್ಸ್ ಅಂದರೆ ಭೂ ದೃಶ್ಯ ವಿನ್ಯಾಸದ ಆಯ್ಕೆಗಳನ್ನು ಸಹ ಕಾಣಬಹುದು. ಜಲ ಸಂರಕ್ಷಣೆಯ ದೃಷ್ಟಿಯಿಂದ ತೆರೆದ ಭೂ ಪ್ರದೇಶವನ್ನು ಸರಿಯಾಗಿ ಬಳಸಿಕೊಳ್ಳಬಹುದು. ಇದು ಮಣ್ಣಿನ ಸವಕಳಿಯನ್ನು ತಡೆಯಲು ಮತ್ತು ನೀರು ಭೂಮಿಯೊಳಗೆ ಇಂಗಲು ಸಹಾಯ ಮಾಡುತ್ತೆ. ಈ ಪಾರ್ಕ್ನಲ್ಲಿ ಇಂಗು ಗುಂಡಿಗಳು ಅಂದರೆ ಇನ್ಫಿಲ್ಟ್ರೇಷನ್ ಟ್ರೆಂಚಸ್, ಚೆಕ್ ಬಂಡ್ಗಳು ಮತ್ತು ನೀರು ಇಂಗುವ ಪೇವರ್ಗಳ ಮಾದರಿಗಳಿವೆ. ಜೊತೆಗೆ ಬೆಂಗಳೂರು ಜಲಮಂಡಳಿ ಮತ್ತು ಮಳೆ ನೀರು ಕೊಯ್ಲು ಜಲ ಸಂರಕ್ಷಣೆಯ ಕುರಿತಾದ ಚಲನಚಿತ್ರಗಳನ್ನು ಪ್ರದರ್ಶಿಸಲು ಹಾಗೂ ವಾಸ್ತುಶಿಲ್ಪಗಳು, ಇಂಜಿನಿಯರ್ಗಳು ಮತ್ತು ಪ್ಲಂಬರ್ಗಳಿಗೆ ತರಬೇತಿ ಕಾರ್ಯಕ್ರಮಗಳನ್ನು ನಡೆಸಲು ಇಲ್ಲಿನ ಸಭಾಂಗಣ ಸೌಲಭ್ಯವನ್ನು ಬಳಸಲಾಗುತ್ತೆ. ಜೊತೆಗೆ ಇಲ್ಲಿ ವಾಟರ್ ಗ್ಯಾಲರಿಯನ್ನು ಸಹ ಕಾಣಬಹುದು. ಈ ಗ್ಯಾಲರಿಯಲ್ಲಿ ಕೊಳವೆ ಬಾವಿ, ಮರುಪೂರಣ ವ್ಯವಸ್ಥೆ, ಮಳೆ ನೀರು ಕೊಯ್ಲು ಮಾದರಿ ಮನೆ, ಮಾನವ ದೇಹದಲ್ಲಿರುವ ನೀರಿನ ಅಂಶ ಮತ್ತು ಆಹಾರದಲ್ಲಿರುವ ನೀರಿನಂಶ, ಈ ಥರ ವಿಧ ಪ್ರದರ್ಶಿಕೆಗಳನ್ನು ಸಹ ನಾವು ಕಾಣಬಹುದು. ಮಧ್ಯ ಭಾಗದಲ್ಲಿರುವ ಗ್ಯಾಲರಿಯು ವರ್ಷಗಳಲ್ಲಿ ಬೆಂಗಳೂರಿನ ನೀರಿನ ಪರಿಸ್ಥಿತಿ ಹೇಗೆ ಬದಲಾಗಿದೆ ಎಂಬುದನ್ನು ಸಹ ಚಿತ್ರಿಸುತ್ತೆ. ಇದೀಗ ಮುಂದಿನ ಗೀತೆ ಪೃಥ್ವಿ ಚಿತ್ರದಿಂದ ಕುನಾಲ್ ಗಾಂಜಾವಾಲ ಹಾಗೂ ಹಂಸಿಕಾ ಅಯ್ಯರವರ ಗಾಯನದಲ್ಲಿ, ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯ, ಮಣಿಕಾಂತ್ ಕದ್ರಿಯವರ ಸಂಗೀತ.

0: ಇದಾಗಿತ್ತು ಈ ಹೊತ್ತಿನ ಕಾರ್ಯಕ್ರಮ. ಸರ್ ಎಂ ವಿಶ್ವೇಶ್ವರಯ್ಯ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಥೀಮ್ ಪಾರ್ಕ್ ಕುರಿತಾಗಿ ಸಮಯ ಸಿಕ್ಕಾಗ ಹೋಗಿ ಬನ್ನಿ. ಅಲ್ಲಿರುವ ಮಳೆ ನೀರು ಕೊಯ್ಲು ರಚನೆಗಳನ್ನು ನಮ್ಮ ಮನೆ ಸುತ್ತಮುತ್ತಲಿನ ಪಾರ್ಕ್ ಅಥವಾ ಜಮೀನು ಇಲ್ಲಿ ಎಲ್ಲಾದರೂ ಮರುರೂಪಿಸಬೇಕು ಅಂತ ನೀವು ಪ್ರೇರಿತರಾದರೆ ಖಂಡಿತ ಮಾಡಿಸಿ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆದದ್ದು ಶ್ರಾವ್ಯ ಹರುಮನೆ.
1: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
2: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
3: ತೆಲುಗು ಕಾರ್ಯಕ್ರಮాలు వినాలని ఉందా మన తెలుగు కార్యక్రమాలు కూడా న్యూస్ ఆన్ AIR యాప్ లో లభ్యమవుతుంది.
4: నా స్వరము నీ స్వరము సంగమమై మన స్వరంగా అవతరించి
5: ആകാശവാണിയുടെ എല്ലാ മലയാളം ചാനലുകളും ന്യൂസ് ഓൺ എയർ ആപ്പിൽ ഇപ്പോൾ ലഭ്യമാണ്. ആകാശവാണി എന്നും നിങ്ങളോടൊപ്പം.
4: എന്റെ സ്വരവും നിങ്ങളുടെ സ്വരവും ഒത്തുചേർന്നു നമ്മുടെ സ്വരമായി.
1: ರಾಗಂ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಸಂಪುಟ ವಿಸ್ತರಣೆ ಹಿನ್ನೆಲೆ ನವದೆಹಲಿಯಲ್ಲಿ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚರ್ಚೆ. ಗೂಗಲ್ ಸೇರಿದಂತೆ ಹಲವು ಕಂಪನಿಗಳ ಜೊತೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಶೈಕ್ಷಣಿಕ ಒಪ್ಪಂದ. ವಿಧಾನಸೌಧದಲ್ಲಿ ವಿಪ್ರ ಸ್ವ ಉದ್ಯಮ ನೇರ ಸಾಲ ಯೋಜನೆಯ ಕರಪತ್ರ ಬಿಡುಗಡೆಗೊಳಿಸಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಐಸಿಸ್ ಸಂಘಟನೆಗೆ ಹಣಕಾಸು ನೆರವು ನೀಡಿದ ಆರೋಪ ಹಿನ್ನೆಲೆ ಬೆಂಗಳೂರಿನ ವಿವಿಧೆಡೆ ಇಡಿ ಅಧಿಕಾರಿಗಳಿಂದ ಶೋಧ. ಹಾಗೂ ಜಕ್ಕೂರು ಫ್ಲೈಯಿಂಗ್ ಸ್ಕೂಲ್ಗೆ ಪರವಾನಗಿ ನವೀಕರಿಸಿದ ಡಿಜಿಸಿಎ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸಂತಸ. ಸಚಿವ ಸಂಪುಟ ವಿಸ್ತರಣೆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನವದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಇಂದು ಅವರು ಪಕ್ಷದ ವರಿಷ್ಠರೊಂದಿಗೆ ಚರ್ಚೆ ನಡೆಸಲಿದ್ದಾರೆ. ನಾಳೆಯೊಳಗೆ ಸಚಿವ ಸಂಪುಟಕ್ಕೆ ಸೇರ್ಪಡೆಗೊಳ್ಳುವವರ ಪಟ್ಟಿ ಅಂತಿಮವಾಗಲಿದೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವರಿಷ್ಠರು ಸಚಿವಾಕಾಂಕ್ಷಿಗಳ ಪಟ್ಟಿಗೆ ಅನುಮೋದನೆ ನೀಡಿದ ತಕ್ಷಣವೇ ಸಚಿವ ಸಂಪುಟ ವಿಸ್ತರಣೆ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಕಿರಿಯ ನಾಯಕರಿಗೆ ಪ್ರಾತಿನಿಧ್ಯ ನೀಡುವುದು ಸೇರಿದಂತೆ ಪಕ್ಷದ ನಾಯಕತ್ವವು ಬಹು ಅಂಶಗಳನ್ನು ಪರಿಗಣಿಸುತ್ತಿದೆ ಎಂದು ಹೇಳಿದ್ದಾರೆ.
1: ಕೆಲವು ಮಾನದಂಡಗಳನ್ನ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ದೇನೆ. ಅದರಲ್ಲಿ ಯುವಕರಿಗೆ ಹೆಚ್ಚು ಪ್ರಾತಿನಿಧ್ಯ ಕೊಡಬೇಕು ಅನ್ನೋದು ಕೂಡ ಒಂದು ಅಂಶ, ಅದನ್ನ ಕನ್ಸಿಡರ್ ಮಾಡಬಹುದು. ಅಂದ್ರೆ ಹಿಂದೆ ನಾನು ಅಧ್ಯಕ್ಷನಾಗಿದ್ದಾಗ ನಾವು ಮಾಡುವಾಗಲೂ ಕೂಡ ಅದನ್ನೇ ಹೇಳೋ, ನೀವು ಹೊಸ ನಾಯಕತ್ವವನ್ನ ಬೆಳೆಸಬೇಕು ಹಾಗೆ ಅಂತೇಳಿ ಒಂದು ಪ್ಯಾರಾಮೀಟರ್ ಇಟ್ಕೊಂಡಿದ್ದೆ. ಅದು ಈಗಲೂ ಅಪ್ಲೈ ಆಗುತ್ತೆ ಅಂತ ಅನ್ಕೊಳ್ತೀನಿ.
0: ಇತಿಹಾಸದಲ್ಲೇ ಮೊದಲ ಬಾರಿಗೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಕೌಶಲ್ಯ, ಪ್ಲೇಸ್ಮೆಂಟ್ ಹಾಗೂ ಪ್ರಾಯೋಗಿಕ ಶಿಕ್ಷಣಕ್ಕಾಗಿ ದೇಶದ ಅತ್ಯುನ್ನತ ಸರ್ಚ್ ಎಂಜಿನ್ ಆಗಿರುವ ಗೂಗಲ್ ಸೇರಿದಂತೆ ಹಲವು ಕಂಪನಿಗಳ ಜೊತೆ ಶೈಕ್ಷಣಿಕ ಒಪ್ಪಂದ ಮಾಡಿಕೊಂಡಿದೆ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್ ಹಾಗೂ ಕುಲಸಚಿವ ಪ್ರೊಫೆಸರ್ ಪ್ರಸಾದ ಬಿ ರಾಂಪುರೆ ಮತ್ತು ಗೂಗಲ್ ಫಾರ್ ಎಜುಕೇಷನ್ ಇಂಡಿಯಾ ಕಂಪನಿಯ ಮುಖ್ಯಸ್ಥ ಸಂಜಯ್ ಜೈನ್ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಎಐ ಕೌಶಲ್ಯ, ಬೋಧಕರಿಗೆ ಕೌಶಲ್ಯ ಶಿಕ್ಷಣ, ಕ್ಲೌಡ್ ಕಂಪ್ಯೂಟಿಂಗ್, ಡೇಟಾ ಸೈನ್ಸ್, ಸೈಬರ್ ಸೆಕ್ಯೂರಿಟಿ, ಕೈಗಾರಿಕೆಗಳಿಗೆ ವಿದ್ಯಾರ್ಥಿಗಳನ್ನು ಸಿದ್ದಪಡಿಸುವುದು ಹಾಗೂ ವಿದ್ಯಾರ್ಥಿಗಳಿಗೆ ಉದ್ಯೋಗ ಅವಕಾಶಗಳನ್ನು ಪಡೆಯಲು ತರಬೇತಿ ನೀಡುವ ಉದ್ದೇಶದಿಂದ ಈ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಕ್ವಾಲ್ಕಮ್, ಭಾರತ್ ಸ್ಕಿಲ್ ಇನ್ಸ್ಟಿಟ್ಯೂಟ್ ಫೌಂಡೇಶನ್, ಸೀಲ್ ಕಂಪನಿಗಳ ಜೊತೆಯೂ ವಿಟಿಎ ಒಪ್ಪಂದ ಮಾಡಿಕೊಂಡಿದೆ. ಈ ಕುರಿತಂತೆ ಆಕಾಶವಾಣಿ ಜೊತೆ ಮಾಹಿತಿ ಹಂಚಿಕೊಂಡಿರುವ ವಿಟಿಯು ಕುಲಪತಿ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್, ವಿಟಿಯು 220 ಎಂಜಿನಿಯರಿಂಗ್ ಕಾಲೇಜುಗಳನ್ನು ಹೊಂದಿದ್ದು ಇಲ್ಲಿ 300,000 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಈ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಕೃತಕ ಬುದ್ಧಿಮತ್ತೆ ಇಂದು ಎಲ್ಲಾ ಕ್ಷೇತ್ರಗಳಿಗೂ ವಿಸ್ತರಿಸಿದ್ದು ವಿದ್ಯಾರ್ಥಿಗಳಿಗೆ ಅನಿವಾರ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಗೂಗಲ್ ಜೊತೆ ಎಐ ಕುರಿತಂತೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ.
2: ನಾವು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಹಾಗೂ ಗೂಗಲ್ ಮತ್ತು ಹಲವಾರು ಕಂಪನಿಗಳೊಂದಿಗೆ ನಾವು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದೀವಿ. ಆ ಒಡಂಬಡಿಕೆಯ ಮೂಲ ಉದ್ದೇಶ ವಿದ್ಯಾರ್ಥಿಗಳಿಗೆ ಎಐ ಕಂಟೆಂಟ್ನಲ್ಲಿ ಎಕ್ಸ್ಪೋಸ್ ಕೊಡಬೇಕು ಅನ್ನೋದು, ಮತ್ತು ಇವತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಎಐನ ಕಲಿಯುವಿಕೆ ಬಹಳ ಅಗತ್ಯ. ಎಐ ಕಲಿತರೆ ಮಾತ್ರ ಇವತ್ತು ಅವನಿಗೆ ಉದ್ಯೋಗ ದೊರಕಿಗೆ ಸಾಧ್ಯ ಅನ್ನೋ ಮಟ್ಟಿಗೆ ಇವತ್ತು ಪ್ರಪಂಚದಲ್ಲಿ ವಿದ್ಯಾರ್ಥಿ ಇಂಜಿನಿಯರ್ಸ್ಗಳಿಗೆ ಒಂದು ಪರಿಸ್ಥಿತಿಗೆ ರೀಚ್ ಆಗ್ತಿದ್ದಾರೆ. ಆ ಕಾರಣಕ್ಕಾಗಿ ಎಐನಲ್ಲಿ ಟ್ರೈನಿಂಗ್ ಕೊಡೋದಕ್ಕೆ ವಿದ್ಯಾರ್ಥಿಗಳಿಗೆ ನಾವು ಗೂಗಲ್ ಒಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದೀವಿ.
0: ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ವಿಪ್ರ ಸ್ವ ಉದ್ಯಮ ನೇರ ಸಾಲ ಯೋಜನೆಯ 2026-27 ಸಾಲಿಗೆ ಅರ್ಜಿ ಆಹ್ವಾನಿಸಿರುವ ಕುರಿತು ಕರಪತ್ರವನ್ನು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ವಿಧಾನಸೌಧದಲ್ಲಿ ಇಂದು ಬಿಡುಗಡೆ ಮಾಡಿದರು. ಈ ವೇಳೆ ಮಾತನಾಡಿದ ಅವರು, ಬ್ರಾಹ್ಮಣ ಸಮುದಾಯದ ಬಡವರ ಸರ್ವತೋಮುಖ ಅಭಿವೃದ್ಧಿಗಾಗಿ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಸ್ಥಾಪಿಸಲಾಗಿದೆ. ಎಲ್ಲಾ ವರ್ಗದ ಬಡವರ ಅಭಿವೃದ್ಧಿಗೆ ಸರ್ಕಾರ ಬದ್ದವಾಗಿದೆ ಎಂದು ತಿಳಿಸಿದ್ದಾರೆ. 2025-26 ಸಾಲಿನಲ್ಲಿ ನೂತನವಾಗಿ ವಿಪ್ರ ಸ್ವ ಉದ್ಯಮ ನೇರ ಸಾಲ ಯೋಜನೆಯನ್ನು ಮಂಡಳಿಯ ವತಿಯಿಂದ ಆರಂಭಿಸಿ ಆರ್ಥಿಕವಾಗಿ ಹಿಂದುಳಿದ

0: ಸೇರಿದ ಬ್ರಾಹ್ಮಣ ಸಮುದಾಯದವರಿಗೆ ಗುಡಿ ಕೈಗಾರಿಕೆ, ಸಣ್ಣ ಕೈಗಾರಿಕೆ, ಹೋಟೆಲ್ ಉದ್ಯಮ, ಹಸು ಸಾಕಾಣಿಕೆಯಂತಹ ಉದ್ಯೋಗ ಕೈಗೊಳ್ಳಲು ಆರ್ಥಿಕ ನೆರವು ನೀಡಲಾಗಿದೆ. ಬ್ರಾಹ್ಮಣ ಸಮುದಾಯದಲ್ಲಿ ಹಿಂದುಳಿದವರು ಈ ಸಾಲ ಯೋಜನೆಯ ಸದುಪಯೋಗ ಪಡೆದುಕೊಂಡು ಆರ್ಥಿಕವಾಗಿ ಮುಂದೆ ಬರಬೇಕು ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಐಸಿಸ್ ಭಯೋತ್ಪಾದಕ ಸಂಘಟನೆಗೆ ಹಣಕಾಸು ನೆರವು ನೀಡಿದ ಆರೋಪ ಸಂಬಂಧ ಬೆಂಗಳೂರಿನ 8 ಸ್ಥಳಗಳಲ್ಲಿ ಇಂದು ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಸಿರಿಯಾದಲ್ಲಿ ಐಸಿಸ್ ಉಗ್ರ ಸಂಘಟನೆಗೆ ಹಣಕಾಸಿನ ನೆರವು, ಮುಸ್ಲಿಮರ ನೇಮಕಾತಿ ಮತ್ತು ಹಣಕಾಸು ನೆರವು ನೀಡಿದ ಪ್ರಕರಣ ಇದಾಗಿದೆ. ಎನ್ಐಎ ದಾಖಲಿಸಿದ ಎಫ್ಐಆರ್ ಆಧರಿಸಿ ಇಡಿ ಪ್ರಕರಣ ದಾಖಲಿಸಿಕೊಂಡಿದೆ. ಇಕ್ರಾ ವೆಲ್ಫೇರ್ ಟ್ರಸ್ಟ್, ಜಿಎಫ್ಎಂ ಟ್ರಸ್ಟ್ ಮೂಲಕ ಹಣ ವರ್ಗಾವಣೆಯಾಗಿರುವ ವಿಚಾರ ಎನ್ಐಎ ತನಿಖೆ ವೇಳೆ ಬಯಲಾಗಿತ್ತು. ಐಸಿಸ್ ಶಿಬಿರಕ್ಕೆ ಸೇರಲು ಹಣ ಬಳಸಲಾಗಿದೆ ಎಂಬುದು ಪತ್ತೆಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಇಡಿ ಕೆಲ ಸಂಸ್ಥೆಗಳು ಹಾಗೂ ಕೆಲ ವ್ಯಕ್ತಿಗಳ ನಿವಾಸಗಳ ಮೇಲೆ ದಾಳಿ ನಡೆಸಿದೆ. ಈ ಪ್ರಕರಣದಲ್ಲಿ ಈಗಾಗಲೇ 5 ಆರೋಪಿಗಳನ್ನು ಬಂಧಿಸಲಾಗಿದ್ದು ಯುಎಪಿಎ ಕಾಯ್ದೆಯಡಿ ಎನ್ಐಎ ದೋಷಾರೋಪಣೆ ಪಟ್ಟಿ ಸಲ್ಲಿಸಿದೆ. ನಿಷೇಧಿತ ಉಗ್ರ ಸಂಘಟನೆಯೊಂದಿಗೆ ಸಂಪರ್ಕ ಹೊಂದಿದ ಆರೋಪಿಗಳು ಬೆಂಗಳೂರಿನ ಮುಸ್ಲಿಂ ಯುವಕರನ್ನು ಐಸಿಸ್ ಸೇರ್ಪಡೆಗೊಳಿಸಲು ಪ್ರಚೋದಿಸುತ್ತಿದ್ದರು ಎಂಬುದು ತನಿಖೆಯಿಂದ ತಿಳಿದುಬಂದಿದೆ. ಮೈಸೂರು ರಾಜಮನೆತನ ನೀಡಿದ ಅಮೂಲ್ಯ ಭೂಮಿಯಲ್ಲಿ ನಿರ್ಮಾಣಗೊಂಡಿರುವ ಜಕ್ಕೂರು ಸರ್ಕಾರಿ ಫ್ಲೈಯಿಂಗ್ ಟ್ರೈನಿಂಗ್ ಸ್ಕೂಲನ್ನು ರಿಯಲ್ ಎಸ್ಟೇಟ್ ಲಾಬಿಯಿಂದ ರಕ್ಷಿಸಲು ಬಿಜೆಪಿ ನಡೆಸಿದ ಹೋರಾಟಕ್ಕೆ ಜಯ ಸಿಕ್ಕಿದೆ. ಈ ಕುರಿತಂತೆ ಸತ್ಯ ಗೆದ್ದಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಡಿಜಿಸಿಎ ಜಕ್ಕೂರು ಫ್ಲೈಯಿಂಗ್ ಸ್ಕೂಲ್ಗೆ 2026ರಿಂದ 2031ರವರೆಗೆ 5 ವರ್ಷಗಳ ಪರವಾನಗಿಯನ್ನು ನವೀಕರಿಸಿದೆ. ಸುಮಾರು 3 ವರ್ಷಗಳ ಬಳಿಕ ಮತ್ತೆ ಹಾರಾಟ ತರಬೇತಿ ಆರಂಭವಾಗಲಿದೆ. ರಾಜ್ಯದ ಪ್ರತಿಯೊಂದು ಇಂಚು ಸಾರ್ವಜನಿಕ ಭೂಮಿಯನ್ನು ಕಾಪಾಡಲಾಗುವುದು ಎಂದು ಆರ್ ಅಶೋಕ ಹೇಳಿದ್ದಾರೆ. ಇದು ಕೇವಲ ಜಕ್ಕೂರು ಫ್ಲೈಯಿಂಗ್ ಸ್ಕೂಲ್ ಗೆಲುವಲ್ಲ, ಇದು ಸಾರ್ವಜನಿಕ ಆಸ್ತಿಯ ಹಾಗೂ ಕನ್ನಡಿಗರ ಗೆಲುವು ಎಂದು ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದೆ. ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಹಾವೇರಿ ಜಿಲ್ಲೆಗೆ ಭೇಟಿ ನೀಡಿ ಎಸ್ಐಆರ್ ಪ್ರಕ್ರಿಯೆ ಪರಿಶೀಲಿಸಿದರು. ಜಿಲ್ಲೆಯ ಶಿಗ್ಗಾವಿ ಪ್ರವಾಸಿ ಮಂದಿರದಲ್ಲಿ ಎಸ್ಐಆರ್ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಅವರು, ಎಸ್ಐಆರ್ ಪ್ರಕ್ರಿಯೆಯ ಪ್ರಗತಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯು ರಾಜ್ಯದಲ್ಲಿಯೇ ಮೊದಲ ಸ್ಥಾನದಲ್ಲಿದೆ, ಹಾವೇರಿ ಜಿಲ್ಲೆಯು 2ನೇ ಸ್ಥಾನದಲ್ಲಿದೆ ಎಂದು ತಿಳಿಸಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆಯ ಸಂಪೂರ್ಣ ಮಾಹಿತಿ ಮತ್ತು ಪ್ರಕ್ರಿಯೆಗಳ ಪ್ರಗತಿಯನ್ನು ಸಾರ್ವಜನಿಕರಿಗೆ ತಿಳಿಸಬೇಕು, ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳಿಗೆ ಮಾಹಿತಿ ನೀಡಬೇಕು, ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳಬೇಕು ಎಂದು ಹೇಳಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಯಾವುದೇ ಲೋಪವಾಗದಂತೆ ಅಧಿಕಾರಿಗಳು ನಿಗಾ ವಹಿಸಬೇಕು ಎಂದು ಅವರು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ರಾಜ್ಯದ ಮಲೆನಾಡು ಕರಾವಳಿ ಭಾಗದಲ್ಲಿ ಉತ್ತಮ ಮಳೆಯಾಗುತ್ತಿರುವುದರಿಂದ ನದಿಗಳಿಗೆ ಮತ್ತೆ ಜೀವಕಳೆ ಬಂದಿದೆ. ಜಲಾಶಯಗಳಿಗೆ ಹರಿದು ಬರುತ್ತಿರುವ ನೀರಿನ ಪ್ರಮಾಣದಲ್ಲಿ ಏರಿಕೆ ಕಂಡುಬಂದಿದೆ. ರಾಜ್ಯ ಜಲಸಂಪನ್ಮೂಲ ಇಲಾಖೆ ಬಿಡುಗಡೆ ಮಾಡಿರುವ ಮಾಹಿತಿ ಪ್ರಕಾರ, ಕಳೆದ 4 ದಿನಗಳಲ್ಲಿ ಮಳೆ ಚುರುಕುಗೊಂಡು ಜಲಾಶಯಗಳಿಗೆ 24 TMC ನೀರು ಹರಿದು ಬಂದಿದೆ. ಪ್ರಮುಖ 14 ಜಲಾಶಯಗಳಲ್ಲಿ ಶೇಕಡ 43% ನೀರು ಸಂಗ್ರಹವಿದೆ. ವಿಜಯಪುರ ಜಿಲ್ಲೆಯ ಆಲಮಟ್ಟಿ ಜಲಾಶಯದಲ್ಲಿ ಅತಿ ಹೆಚ್ಚು ಶೇಕಡ 79% ಭರ್ತಿಯಾಗಿದೆ. ಕೊಡಗಿನ ಹಾರಂಗಿ ಹಾಗೂ ಚಿತ್ರದುರ್ಗದ ವಾಣಿ ವಿಲಾಸ ಜಲಾಶಯಗಳಲ್ಲಿ ಶೇಕಡ 78% ನೀರು ಸಂಗ್ರಹವಾಗಿದೆ. ಶಿವಮೊಗ್ಗ ಜಿಲ್ಲೆಯ ಲಿಂಗನಮಕ್ಕಿ ಜಲಾಶಯಕ್ಕೆ 22,864 ಕ್ಯೂಸೆಕ್ ನೀರು ಹರಿದು ಬರುತ್ತಿದ್ದು ಶೇಕಡ 23% ಮಾತ್ರ ಭರ್ತಿಯಾಗಿದೆ. ಹೊಸಪೇಟೆ ಸಮೀಪದ ತುಂಗಭದ್ರಾ ಜಲಾಶಯ ಶೇಕಡ 24% ಮಾತ್ರ ತುಂಬಿದ್ದು ಸದ್ಯ ಶೇಕಡ 25.8% ನೀರು ಸಂಗ್ರಹವಿದೆ. ಮಂಡ್ಯ ಜಿಲ್ಲೆ KRS ಜಲಾಶಯದಲ್ಲಿ ಶೇಕಡ 35% ನೀರು ಸಂಗ್ರಹವಿದೆ. ಹೇಮಾವತಿ ಜಲಾಶಯದಲ್ಲಿ ಶೇಕಡ 61% ನೀರಿದ್ದರೆ ಚಿಕ್ಕಮಗಳೂರು ಜಿಲ್ಲೆಯ ಭದ್ರಾ ಜಲಾಶಯದಲ್ಲಿ ಶೇಕಡ 61%, ಮೈಸೂರಿನ ಕಬಿನಿಯಲ್ಲಿ ಶೇಕಡ 66% ನೀರು ಸಂಗ್ರಹವಿದೆ ಎಂದು ಜಲಸಂಪನ್ಮೂಲ ಇಲಾಖೆ ಬಿಡುಗಡೆ ಮಾಡಿರುವ ಮಾಹಿತಿಯಲ್ಲಿ ತಿಳಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಪುಟ ವಿಸ್ತರಣೆ ಹಿನ್ನೆಲೆ ನವದೆಹಲಿಯಲ್ಲಿ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚರ್ಚೆ. ಗೂಗಲ್ ಸೇರಿದಂತೆ ಹಲವು

ಕಂಪನಿಗಳ ಜೊತೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಶೈಕ್ಷಣಿಕ ಒಪ್ಪಂದ. ವಿಧಾನಸೌಧದಲ್ಲಿ ವಿಪ್ರ ಸ್ವ ಉದ್ಯಮ ನೇರ ಸಾಲ ಯೋಜನೆಯ ಕರಪತ್ರ ಬಿಡುಗಡೆಗೊಳಿಸಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಐಸಿಸ್ ಸಂಘಟನೆಗೆ ಹಣಕಾಸು ನೆರವು ನೀಡಿದ ಆರೋಪ ಹಿನ್ನೆಲೆ ಬೆಂಗಳೂರಿನ ವಿವಿಧೆಡೆ ಇಡಿ ಅಧಿಕಾರಿಗಳಿಂದ ಶೋಧ. ಹಾಗೂ ಜಕ್ಕೂರು ಫ್ಲೈಯಿಂಗ್ ಸ್ಕೂಲ್ಗೆ ಪರವಾನಗಿ ನವೀಕರಿಸಿದ ಡಿಜಿಸಿಎ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸಂತಸ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಆಕಾಶವಾಣಿ ಆಕಾಶವಾಣಿಗೆ 90 ಮನಸ್ಸಿನ ವಿಡಿಯೋ ಭಾವದ ಆಡಿಯೋ
2: ಆಕಾಶವಾಣಿ
1: ಆಕಾಶವಾಣಿ
2: ಆಕಾಶವಾಣಿ
1: ಆಕಾಶವಾಣಿ ಆಕಾಶವಾಣಿ
2: ಆಕಾಶವಾಣಿ
1: ಸದಾ ನಿಮ್ಮೊಂದಿಗೆ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಇದೀಗ ಸ್ಟುಡಿಯೋ ಸಮಯ 2:42. ಇದೀಗ ಜನಪ್ರಿಯ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಪಲ್ಲವಿ ಅನುಪಲ್ಲವಿ ಚಿತ್ರದ ಗೀತೆ, ಎಸ್ ಜಾನಕಿಯವರ ಗಾಯನದಲ್ಲಿ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಇಳಯರಾಜ ಅವರ ಸಂಗೀತ.

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
2: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

ಇದೀಗ ಮುಂದಿನ ಗೀತೆ ನೀ ನನ್ನ ಗೆಲ್ಲಲಾರೆ ಚಿತ್ರದಿಂದ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿಯವರ ಗಾಯನದಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯ ಇಳಯರಾಜ ಅವರ ಸಂಗೀತ.

0: ಭಾರತಿ ತನ್ನ ಡಿಜಿಟಲ್ ವೇದಿಕೆಯನ್ನು ಪರಿಚಯಿಸುತ್ತಿದೆ. ಆಕಾಶವಾಣಿ ಮತ್ತು ದೂರದರ್ಶನ ಕೇಂದ್ರದ ಎಲ್ಲ ಕಾರ್ಯಕ್ರಮಗಳು, ವಾರ್ತೆ, ದೃಶ್ಯಾವಳಿಗಳು, ಅಧಿಸೂಚನೆಗಳು, ಟ್ವಿಟರ್ ಸಂದೇಶಗಳು ಮತ್ತು ರಾಗಂ 24/7 ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಇವೆಲ್ಲ ಈಗ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ನಿಮಗೆ ಲಭ್ಯ.
1: ಹೃದಯಗಳನ್ನು ಬೆಸೆಯುವ, ಮನಸ್ಸುಗಳನ್ನು ಜೋಡಿಸುವ, ದೂರವನ್ನು ಕಿರಿದಾಗಿಸುವ ಸೇತುವೆಯಾಗಿದೆ ಈ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್.
0: ಎಲ್ಲಾ ವಯೋಮಾನದವರಿಗೆ ಪರಿಪೂರ್ಣ ಮಾಹಿತಿ, ಶಿಕ್ಷಣ ಹಾಗೂ ಮನರಂಜನೆಯ ಆಪ್ ಇದಾಗಿದ್ದು, ಕಾಶ್ಮೀರದಿಂದ ಕನ್ಯಾಕುಮಾರಿ ವ್ಯಾಪ್ತಿಯನ್ನೂ ಮೀರಿ ಕಾರ್ಯಕ್ರಮಗಳು ನಿಮ್ಮ ನಿಮ್ಮ ಮಾತೃಭಾಷೆಯಲ್ಲಿ ಈಗ ಮೂಡಿಬರಲಿದೆ.
1: ನೀವು ಎಲ್ಲೇ ಇರಿ, ಪ್ರಪಂಚದ ಯಾವ ಮೂಲೆಯಲ್ಲಿರಿ, ಆಕಾಶವಾಣಿ ಮತ್ತು ದೂರದರ್ಶನ ಈಗ ಅಂತರಜಾಲದಲ್ಲಿ ನಿಮ್ಮ ಬೆರಳ ತುದಿಯಲ್ಲಿ.
0: ತಡವೇಕೆ? ಈಗಲೇ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿ ಆಪ್ ನ್ಯೂಸ್ ಆನ್ ಏರ್.
1: ನ್ಯೂಸ್ ಆನ್ ಏರ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಇದೀಗ ಮುಂದಿನ ಗೀತೆ. ಗೀತಾ ಚಿತ್ರದಿಂದ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಗಾಯನದಲ್ಲಿ ಜಿ ಉದಯಶಂಕರ್ ಅವರ ಸಾಹಿತ್ಯ, ಇಳಯರಾಜ ಅವರ ಸಂಗೀತ.
2: ಜೊತೆಯಲ್ಲಿ ಜೊತೆ ಜೊತೆ

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
0: ಕನಸಿನ ಲೋಕಕ್ಕೆ.
1: ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲ್ ಯೋರ್ಸ್, ಮ್ಯಾಜಿಕಲ್ ಯೋರ್ಸ್. ಇದೀಗ ಸ್ಟುಡಿಯೋ ಸಮಯ 3 ಗಂಟೆ. ಇದೀಗ ಕೇಳಿ ಕಾರ್ಯಕ್ರಮ, ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯುವರ್ಸ್ ಮ್ಯಾಜಿಕಲ್ ಯುವರ್ಸ್. ಇದೀಗ ಸಮಯ ಆಗಲಿದೆ 3:30 ಕೇಳಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ.
1: ಆಕಾಶವಾಣಿ ಕಾನೂನು

0: ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ.
1: ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ಸಂವಿಧಾನ ಫೆಲೋ ಆಗಿರುವ ಮುನಿರಾಜ್ ಅವರು. ಸರ್ ನಮಸ್ಕಾರ.
2: ನಮಸ್ತೆ ಸರ್.
1: ಈಗ ಒಂದು ಉದಾಹರಣೆ ಮೂಲಕವಾಗಿ ನಾವು ಮುಂದುವರಿಯೋಣ ಸರ್. ಈಗ ಅಣ್ಣ ತಂಗಿ ಇರ್ತಾರೆ, ತಂಗಿ ಮದುವೆಯಾಗಿ ಇನ್ನೊಂದು ಮನೆಗೆ ಹೋಗ್ತಾಳೆ.
2: ಹೌದೌದು.
1: ಅವ್ರ ಮಗಳನ್ನ ಮಗನ ಹಿಂಗ್ ತಗೊಳ್ಳೋದೆಲ್ಲ ಈ ಪರಿಪಾಠ ಮದುವೆಯಲ್ಲಿ ಇದೆ ನೋಡಿ, ನಮ್ಮ ಸಂಪ್ರದಾಯದಲ್ಲಿ ಇದೆ.
2: ಹೌದು.
1: ಆದ್ರೆ ಇದು ಕೆಲವೊಂದು ಬೇರೆ ಬೇರೆ ಕಾರಣಗಳಿಂದಾಗಿ ಅಷ್ಟು ಸಿಂಧುವಲ್ಲ ಅಂತ ಹೇಳ್ತೀವಿ. ಅದೇ ರೀತಿ ಕಾನೂನು ಪ್ರಕಾರ ಏನು ಅಂತ ಅನ್ನೋದನ್ನ ನಾವು ನೋಡ್ಬೇಕು. ಹೇಗೆ ಸರ್?
2: ಸರ್ ನೋಡಿ, ನಮ್ಮ ಹಿಂದೂ ಸಂಪ್ರದಾಯಗಳು, ನಾವು ಏನು ಸಂಪ್ರದಾಯಗಳು ಹಳೆ ಪದ್ಧತಿಗಳನ್ನು ಉಳಿಸ್ಕೊಂಡ್ ಬರ್ತಾ ಇದೀವಿ. ಈ ಪದ್ಧತಿಗಳಲ್ಲಿ ಅಕ್ಕನ ಮಗಳನ್ನ ಅಥವಾ ತಂಗಿಯ ಮಗಳನ್ನ ಮದುವೆ ಮಾಡ್ಕೊಳ್ತಕ್ಕಂಥದ್ದು ಸಂಪ್ರದಾಯದ ರೂಢಿಗಳಲ್ಲಿ ಬರ್ತಾ ಇದೆ. ಆದರೆ ನಾವು ಕಾನೂನಿನ ಚೌಕಟ್ಟಿನಲ್ಲಿ ಹಿಂದೂ ಮ್ಯಾರೇಜ್ ಆಕ್ಟ್ 1955 ಅಡಿಯಲ್ಲಿ ನೋಡೋದಾದ್ರೆ ಅದು ನಿಷಿದ್ಧ. ಆ ರೀತಿ ಅಕ್ಕನ ಮಗಳು ಅಥವಾ ತಂಗಿಯ ಮಗಳನ್ನ ಮದುವೆ ಆಗ್ತಕ್ಕಂಥದ್ದು ಕಾನೂನಿನಲ್ಲಿ ನಿಷೇಧ ಮಾಡಿದ್ದಾರೆ. ಇಲ್ಲಿ ಸಂಪ್ರದಾಯದಲ್ಲಿ ಮಾತ್ರ ಸ್ವಲ್ಪ ವಿನಾಯಿತಿಯನ್ನು ಕೊಟ್ಟಿದ್ದಾರೆ, ಆದರೆ ಕಾನೂನಿನಲ್ಲಿ ಅದಕ್ಕೆ ವಿನಾಯಿತಿ ಕೊಟ್ಟಿಲ್ಲ. ಕೇವಲ ಅದನ್ನ ಕಸಿನ್ ಅಂತ ದೂರದ ಸಂಬಂಧಗಳಿಗೆ ಮಾತ್ರ ನಾವು ಆ ಒಂದು ಮದುವೆ ವಿಚಾರವನ್ನ ಮಾಡ್ಕೊಳ್ಬೋದಾಗಿದೆ. ಮತ್ತೆ ಯಾಕೆ ಮಾಡ್ಕೊಳ್ಬೋದು ಅಂತಂದ್ರೆ, ಸ್ವಪಿಂಡ ಅಂತಂದ್ರೆ ನೇರ ರಕ್ತ ಇರ್ತಕ್ಕಂತ ಒಂದು ರಕ್ತ ಸಂಬಂಧಿಕರು ಅನ್ನೋ ಇದರಲ್ಲಿ ಬರೋದ್ರಿಂದ ಅಕ್ಕನ ಮಗಳು ಅಥವಾ ತಂಗಿಯ ಮಗಳನ್ನ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಮತ್ತೆ ಅದೇ ರೀತಿ ನೋಡೋದಾದ್ರೆ ಅಣ್ಣ ತಂಗಿ, ತಂದೆ ಮಗಳು, ಚಿಕ್ಕಪ್ಪ ಅಣ್ಣನ ಮಗಳು, ಇವುಗಳಲ್ಲಿ ಸಂಪ್ರದಾಯ ಎಷ್ಟೇ ಹಳೇದಾಗಿದ್ರು ಸಹ ಅದನ್ನ ಕೋರ್ಟ್ನಲ್ಲಿ ಅವಕಾಶ ಇಲ್ಲ, ಅದನ್ನ ಮಾನ್ಯ ಮಾಡೋದಿಲ್ಲ. ಅದೇ ರೀತಿ ಸುಪ್ರೀಂ ಕೋರ್ಟ್ ಸಹ ಸ್ಪಷ್ಟಪಡಿಸಿದೆ, ಸಂಪ್ರದಾಯದ ಕಾನೂನಿನ ಮೂಲ ತತ್ವಗಳಿಗೆ ವಿರುದ್ಧವಾಗಿದ್ದರೆ ಅಂತಹ ಮದುವೆ ಕಾನೂನಿನ ಅಡಿಯಲ್ಲಿ ಅವಕಾಶ ಇಲ್ಲ ಅಂತೇಳಿ ಬಹಳ ಸ್ಪಷ್ಟವಾಗಿ ಹೇಳಿದೆ.
1: ಹಾಗಿದ್ದಲ್ಲ ಸರ್, ಈಗ ಸಾಮಾನ್ಯವಾಗಿ ಸಂಪ್ರದಾಯದಲ್ಲಿ ಓಕೆ ಬಟ್ ಕಾನೂನುಬದ್ಧವಾಗಿ ನಾಟ್ ಓಕೆ.
2: ಹೌದು ಹೌದು.
1: ಇಂಥ ಅಂದ್ರೆ ಬಹಳಷ್ಟು ಎಷ್ಟೋ ಕಡೆ ನಡೀತಾ ಇರ್ತದೆ. ನಾವು ಆಮೇಲೆ ಏನನ್ಸುತ್ತೆ, ತಂಗಿ ಮಗಳನ್ನ ಅಕ್ಕನ ಮಗಳನ್ನ ಮದುವೆ ಮಾಡ್ಕೊಂಡ್ ಬಂದ್ಬಿಟ್ರೆ ಹುಟ್ಟೋ ಮಕ್ಕಳಿಗೆ ಮುಂದಿನ ಸಂತತಿಗೆ ಉತ್ತಮವಾದಂತಹ ಆರೋಗ್ಯವಂತ ಮಕ್ಕಳು ಜನಿಸಲ್ಲ ಅಂತೇಳಿ ಅದೊಂದು ಹೇಳೋ ಪರಿಪಾಠ ಇದೆ. ಕೆಲವೊಂದು ಕಡೆ ತಾಳೆ ನೋಡಿದಾಗ ಹಂಗೂ ಆಗ್ತದೆ, ದೂರದ ಸಂಬಂಧದಿಂದ ಬಂದ ಮಕ್ಕಳು ತುಂಬಾ ಚುರುಕಾಗಿರ್ತವೆ ಅಥವಾ ಅಂತರ್ಜಾತಿಯಿಂದ ಹುಟ್ಟಿದಂತಹ ಮಕ್ಕಳು ತುಂಬಾ ಚುರುಕಾಗಿರ್ತವೆ ಅಂತ ಅನ್ನೋದೆಲ್ಲ ಒಂದು ಹೇಳೋ ಪರಿಪಾಠ ಇದೆ ನಮ್ಮಲ್ಲಿ ಸರ್. ಈಗ ಇಂಥ ಮದುವೆ ಆದ್ರೆ ಏನಾಗುತ್ತೆ ಸರ್, ಅದರ ಪರಿಣಾಮಗಳು ಏನು?
2: ಸಂಪ್ರದಾಯಗಳಲ್ಲಿ ಮಾಡ್ಕೋತಾರೆ, ಆದ್ರೆ ಕಾನೂನು ವಿಚಾರಕ್ಕೆ ಬಂದಾಗ ಅದು ಮದುವೆನೇ ಅಲ್ಲ. ಆಮೇಲೆ ಅದ್ರ ಜೊತೆಯಲ್ಲಿ ಯಾರಾದರೂ ಈ ರೀತಿ ಮದುವೆ ಏನಾದರೂ ಮಾಡಿದ್ರು, ಇಷ್ಟಕ್ಕೆ ವಿರುದ್ಧವಾಗಿ ಮಾಡಿದ್ರು ಅಂತಂದರೆ ಆ ಸಮಾಜ ಅಥವಾ ಸಂಪ್ರದಾಯ ಪ್ರಕಾರ ಕುಟುಂಬಗಳನ್ನು ಒತ್ತಡ ಹಾಕಿ ಮಾಡಿದ್ರೆ ಅದಕ್ಕೆ ಹೆಲ್ಪ್ ಲೈನ್ ಕೂಡ ಕೊಟ್ಟಿದ್ದಾರೆ, 1098 ಮತ್ತು 181ಗೆ ಕರೆ ಮಾಡಿದ್ರೆ ಅವರನ್ನು ರಕ್ಷಣೆ ಮಾಡಿ ಇಂಥ ಮದುವೆಗಳನ್ನು ನಿಲ್ಲಿಸ್ತಾರೆ.
1: ಬಹಳ ಜನರಿಗೆ ಗೊತ್ತಿರದೇ ಇರುವಂಥ ಸಂಗತಿ ಸರ್ ಇದು. ಅಂದರೆ ಏನೋ ನಡೆಯುತ್ತೆ ಬಿಡು, ಮನೆ ಮನೆಯಲ್ಲಿ ನಮ್ಮ ನಮ್ಮ ಮಕ್ಕಳು ಬರ್ತಾರೆ, ವಾಪಸ್ ಬರ್ತಾರೆ, ಆಸ್ತಿ ಅಲ್ಲೇ ಇರ್ತದೆ ಅಥವಾ ಅವರಿಗೂ ಕೂಡ ಏನೇನೋ ಅಂದ್ಕೊಂಡಿರ್ತಾರೆ, ಬಟ್ ಅದು ಕಾನೂನುಬದ್ಧವಾಗಿ ಆಸ್ತಿ ವಿಚಾರದಲ್ಲೂ ಆಗಿರಬಹುದು, ಹುಟ್ಟುವ ಮುಂದಿನ ಸಂತತಿಗೂ ಆಗಿರಬಹುದು, ಮತ್ತು ತೀರಾ ಹತ್ತಿರದ ಸಂಬಂಧಿ ಇದರಲ್ಲಿ ಈ ರೀತಿ ಸಂಬಂಧಗಳೇ ಆಗಬಾರದು ಅಂತ ಎಲ್ಲವನ್ನೂ ಕೂಡ ನಾವು ಯೋಚನೆ ಮಾಡಬೇಕಾಗಿರೋ ಸಂಗತಿ ಇದು. ಕಾನೂನು ಇದೆ ಮತ್ತೆ ಅದು ಅಪರಾಧ, ಅಕಸ್ಮಾತ್ ಏನಾದ್ರು ಮುಂದುವರೆದ್ರೆ
2: ಅಪರಾಧ. ಅದು ಒಂಥರ ಹಳ್ಳಿಗಳಲ್ಲಿ ಸಂಪ್ರದಾಯ ಇದೆ, ಕಾನೂನು ಗೊತ್ತಿಲ್ಲ.
1: ಕಾನೂನು ಅದೇ ಈಗ ಬಾಲ ವಿವಾಹ ನಡೀತಾವಲ್ಲ ಅದ್ರ ತರನೇ ಒಂಥರ
2: ಇದನ್ನು ಸೇಮ್ ಅದೇ ರೀತಿ ಪ್ರೊಸೀಜರ್ ಎಲ್ಲಾನು ನಡೀತಾ
1: ಇದೆ. ಅದಕ್ಕೆ ತಾವು ಹೇಳಿದ್ದಲ್ಲ ಚೈಲ್ಡ್ ಲೈನ್ ಹೆಲ್ಪ್ ಲೈನ್ 1098
2: ಮತ್ತೆ 181 ಅಂತ
1: ವುಮೆನ್ಸ್ ಹೆಲ್ಪ್ ಲೈನ್ ಅಂತೇಳಿ 181 ಗೆ ಕರೆ ಮಾಡಬಹುದು ಅಂತೇಳಿ
2: ಕರೆ ಮಾಡಿದ್ರೆ ಬೇಗ ಅವರು ರಕ್ಷಣೆ ಮಾಡ್ತಾರೆ.
1: ಮುನಿರಾಜ್ ಅವರೇ, ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
2: ಧನ್ಯವಾದ. ನಮಸ್ಕಾರ ಸರ್.
0: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
2: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಮ್ಯೂಸಿಕಲ್ ಯೋರ್ಸ್, ಮ್ಯಾಜಿಕಲ್ ಯೋರ್ಸ್. ಇದೀಗ ಸ್ಟುಡಿಯೋ ಸಮಯ 3:35. ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ಶ್ರಾವ್ಯ ಹರುಮನೆ. ಇನ್ಯಾಕೆ ತಡ, ಕಾರ್ಯಕ್ರಮ ಶುರು ಮಾಡೋಣ. ನೀವು ನಮಗೆ ಸರಿ ಉತ್ತರ ಕಳಿಸಬಹುದಾದ ನಮ್ಮ ವಾಟ್ಸಪ್ ಸಂಖ್ಯೆ 9408901013, 9480901013. ಮೊದಲನೇ ಪ್ರಶ್ನೆ, ಹಿಂದಿ ಚಲನಚಿತ್ರರಂಗದ ಖ್ಯಾತ ನಟಿ ಮೀನಾ ಕುಮಾರಿ ಅವರು ಸತತವಾಗಿ 2 ವರ್ಷ ಫಿಲ್ಮ್ ಫೇರ್ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನ ಯಾವ ಚಲನಚಿತ್ರಗಳಿಗಾಗಿ ಗೆದ್ದಿದ್ರು? ಹಿಂದಿ ಚಲನಚಿತ್ರರಂಗದ ಖ್ಯಾತ ನಟಿ ಮೀನಾ ಕುಮಾರಿ ಅವರು ಸತತವಾಗಿ 2 ವರ್ಷ ಫಿಲ್ಮ್ ಫೇರ್ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನ ಯಾವ 2 ಚಲನಚಿತ್ರಗಳಿಗಾಗಿ ಗೆದ್ದಿದ್ರು? ಇದು ಮೊದಲನೇ ಪ್ರಶ್ನೆ. ಒಂದು ಹಾಡಿನ ಕಾಲಾವಕಾಶ. ಇದೀಗ ಚಂದು ಚಿತ್ರದ ಗೀತೆ, ರಾಜೇಶ್ ಕೃಷ್ಣನ್ ಅವರ ಗಾಯನದಲ್ಲಿ ಅನಂತ್ ಕುಮಾರ್ ಅವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತ.

ಪ್ರಶ್ನೆ ಆಗಿತ್ತು. ಹಿಂದಿ ಚಲನಚಿತ್ರರಂಗದ ಖ್ಯಾತ ನಟಿ ಮೀನಾ ಕುಮಾರಿ ಅವರು ಸತತವಾಗಿ 2 ವರ್ಷ ಫಿಲ್ಮ್ ಫೇರ್ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಯಾವ ಚಲನಚಿತ್ರಗಳಿಗೆ ಗೆದ್ದಿದ್ರು ಅಂತ. ಸರಿಯಾದ ಉತ್ತರ ನೀಡಿದವರ ಹೆಸರುಗಳು ಹೀಗಿವೆ: ಮಾದನ ಹೆಪ್ಪರಗಿಯಿಂದ ಶಿವಲಿಂಗಪ್ಪ ಭದ್ರೆ, ಸುಬ್ರಹ್ಮಣ್ಯ ಜಯಂತ್ ಬೆಂಗಳೂರಿನಿಂದ, ರಾಧಾಕೃಷ್ಣ ಚಲ್ಲಹಳ್ಳಿ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ ಭಾಗ್ಯರಾಮಣ್ಣ, ಸಿಎನ್ ಲಕ್ಷ್ಮಣ ಮಲ್ಲೇಶ್ವರಂನಿಂದ, ಪ್ರಸನ್ನಕುಮಾರ ದಾವಣಗೆರೆಯಿಂದ, ಎನ್ಜಿ ಬಸವರಾಜ್ ಚಿತ್ರದುರ್ಗದಿಂದ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಆಗಿತ್ತು ಬೈಜು ಬಾವ್ರಾ ಮತ್ತೆ ಪರಿಣೀತ ಚಿತ್ರ. ಮೀನಾ ಕುಮಾರಿ ಅವರು 1954 ಬೈಜು ಬಾವ್ರಾ ಚಿತ್ರಕ್ಕಾಗಿ, ನಂತರ 1955 ಪರಿಣೀತ ಚಿತ್ರಕ್ಕಾಗಿ ಸತತವಾಗಿ 2 ಬಾರಿ ಫಿಲಂ ಫೇರ್ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನ ಗೆದ್ದಿದ್ರು. ಸರಿಯಾದ ಉತ್ತರ ನೀಡಿದವರಿಗೆಲ್ಲ ಅಭಿನಂದನೆಗಳು, ಸಂದೇಶ ಕಳಿಸಿದವರಿಗೆಲ್ಲ ಧನ್ಯವಾದಗಳು. ಇದೀಗ ಮುಂದಿನ ಪ್ರಶ್ನೆ: ಕುವೆಂಪು ಅವರ ಕವನವನ್ನ ಮೊದಲ ಬಾರಿಗೆ ಬಳಸಿಕೊಂಡ ಕನ್ನಡ ಚಲನಚಿತ್ರ ಯಾವುದು? ಕುವೆಂಪು ಅವರ ಕವನವನ್ನ ಮೊದಲ ಬಾರಿಗೆ ಬಳಸಿಕೊಂಡ ಕನ್ನಡ ಚಲನಚಿತ್ರ ಯಾವುದು? ಇದು 2ನೇ ಪ್ರಶ್ನೆ. ಒಂದು ಗೀತೆಯ ಕಾಲಾವಕಾಶ. ನಮ್ಮ ವಾಟ್ಸಪ್ ಸಂಖ್ಯೆ 9480901013, 9480901013. ಇದೀಗ ಜೊತೆ ಜೊತೆಯಲ್ಲಿ ಚಿತ್ರದ ಗೀತೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಗಾಯನದಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮ. ಪ್ರಶ್ನೆ ಆಗಿತ್ತು, ಕುವೆಂಪು ಅವರ ಕವನವನ್ನ ಮೊದಲ ಬಾರಿಗೆ ಬಳಸಿಕೊಂಡ ಕನ್ನಡ ಚಲನಚಿತ್ರ ಯಾವುದು ಅಂತ. ಸರಿಯಾದ ಉತ್ತರ ನೀಡಿದವರ ಹೆಸರುಗಳು ಹೀಗಿವೆ: ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಸುನಂದ ಸ್ಕಂದ ಲೇಔಟ್, ಪ್ರಸನ್ನಕುಮಾರ್ ದಾವಣಗೆರೆ, ಮಂಡಿಗಲ್ ಕೃಪಾ ಉಮೇಶ್ ಪದ್ಮಶ್ರೀ ರಾಮಚಂದ್ರಾಪುರಂ, ಸುಭಾನ್ ಕೋರಿ ಹಂಪಸಾಗರದಿಂದ, ವಾಣಿಶ್ರೀ ಧಾರವಾಡ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಮಿಸ್ ಲೀಲಾವತಿ. ಕುವೆಂಪು ಅವರ ಕವನವನ್ನ ಮೊದಲ ಬಾರಿಗೆ 1965 ಬಿಡುಗಡೆಯಾದ ಮಿಸ್ ಲೀಲಾವತಿ ಚಿತ್ರದಲ್ಲಿ ಬಳಸಿಕೊಳ್ಳಲಾಯಿತು. ಈ ಗೀತೆಗೆ ಆರ್ ಸುದರ್ಶನಂ ಅವರು ಸಂಗೀತ ಸಂಯೋಜನೆ ಮಾಡಿದ್ದರು. ಇದನ್ನ ಖ್ಯಾತ ಗಾಯಕಿ ಎಸ್ ಜಾನಕಿ ಮತ್ತು ರಾಮಚಂದ್ರ ರಾವ್ ಅವರು ಹಾಡಿದ್ದಾರೆ. ಇದೀಗ ಮುಂದಿನ ಪ್ರಶ್ನೆ: ವೆಸ್ಟರ್ನ್ ಹೂಲಾಕ್ ಗಿಬ್ಬನ್ ಈ ಜೀವಿಗಳನ್ನು ನೋಡಲು ಭಾರತದಲ್ಲಿರುವ ಅತ್ಯುತ್ತಮ ವನ್ಯಜೀವಿ ಧಾಮ ಯಾವುದು? ವೆಸ್ಟರ್ನ್ ಹೂಲಾಕ್ ಗಿಬ್ಬನ್ ಈ ಜೀವಿಗಳನ್ನು ನೋಡಲು ಭಾರತದಲ್ಲಿ ಇರುವ ಅತ್ಯುತ್ತಮ ವನ್ಯಜೀವಿ ಧಾಮ ಯಾವುದು? ಇದು ಮುಂದಿನ ಪ್ರಶ್ನೆ. ಒಂದು ಗೀತೆಯ ಕಾಲಾವಕಾಶ. ಇದೀಗ ಮಿಸ್ ಲೀಲಾವತಿ ಚಿತ್ರದ ಗೀತೆ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯ

ಪ್ರಶ್ನೆಯಾಗಿತ್ತು, ವೆಸ್ಟರ್ನ್ ಹುಲಾಕ್ ಗಿಬನ್ ಈ ಜೀವಿಗಳನ್ನು ನೋಡಲು ಭಾರತದಲ್ಲಿರುವ ಅತ್ಯುತ್ತಮ ವನ್ಯಜೀವಿ ಧಾಮ ಯಾವುದು ಅಂತ. ಸರಿಯಾದ ಉತ್ತರ ನೀಡಿದವರ ಹೆಸರುಗಳು ಹೀಗಿವೆ: ಎನ್ಆರ್ ಪ್ರಸಾದ್ ರಾಜಾಜಿನಗರದಿಂದ, ಜಗದಾಂಬಿಕಾ ಹಂಸವೇಣಿ, ಸುಧಾಮೂರ್ತಿ ಕೆಹಳ್ಳಿ, ಪೂರ್ಣಿಮಾ ಲಾಲ್ಬಾಗ್ ರಸ್ತೆ, ರಘುನಾರಾಯಣ್ ಬೆಂಗಳೂರು, ಅಭಿಷೇಕ್ ರೇಣುಕಾ, ಕಾರ್ತಿಕ ಬಸವನ ಬಾಗೇವಾಡಿ, ಶ್ರೀನಾಥ್ ದೇವಿ ಸಿಂಗ್, ಸರೋಜಾ ಸಿಂಗ್, ಚಾಮರಾಜಪೇಟೆ ಮಹೇಂದ್ರ ಬಣಕಾರ, ನೇತ್ರ ಕೆಂಗೇರಿ, ಸಂತೋಷ್ ಚಂದ್ರಕಾಂತ್ ಹವಾಲ್ದಾರ್, ಎ ಹರಿಹರನ್ ಕೀರ್ತನ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಹೆಸರುಗಳನ್ನು ಪುನರಾವರ್ತನೆ ಮಾಡಲಾಗಿಲ್ಲ. ಮೊದಲನೇ ಪ್ರಶ್ನೆಗೆ 10 ಜನರ ಹೆಸರುಗಳನ್ನು ಮಾತ್ರ ಪರಿಗಣನೆ ಮಾಡಲಾಗಿತ್ತು. ಸರಿಯಾದ ಉತ್ತರ ಅಸ್ಸಾಂನಲ್ಲಿರುವ ಹೂಲಂಗ್ಪಾರ್ ಗಿಬ್ಬನ್ ಸ್ಯಾಂಕ್ಚುರಿ, ಇದು ಅಸ್ಸಾಂನಲ್ಲಿದೆ. ಇಲ್ಲಿರುವ ಹೂಲಂಗ್ಪಾರ್ ಗಿಬ್ಬನ್ ಸ್ಯಾಂಕ್ಚುರಿಯಲ್ಲಿ ವೆಸ್ಟರ್ನ್ ಹುಲಾಕ್ ಗಿಬ್ಬನ್ಗಳನ್ನು ನೋಡಬಹುದು. ಇದು ಅತ್ಯಂತ ಪ್ರಸಿದ್ಧ ವನ್ಯಜೀವಿ ಧಾಮ. ಸಂದೇಶ ಕಳಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಇದಾಗಿತ್ತು ಈ ಹೊತ್ತಿನ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆದದ್ದು ಶ್ರಾವ್ಯ ಹರುಮನೆ. ಹೀಗೆ ಕೇಳ್ತಾ ಇರಿ ಆಕಾಶವಾಣಿ FM ರೇನ್ಬೋ. ಮತ್ತೆ ಸಿಗೋಣ ಮುಂದಿನ ಕಾರ್ಯಕ್ರಮದಲ್ಲಿ. ಇದೀಗ ಗೀತೆ ಬಂಗಾರದ ಜಿಂಕೆ ಚಿತ್ರದಿಂದ SP ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಗಾಯನದಲ್ಲಿ, ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇದೀಗ ಸ್ಟುಡಿಯೋ ಸಮಯ 4:04. ಮಂಗಳವಾರದ ಬೆಂಗಳೂರು ಬಿಸ್ನೆಸ್ ಬಜ್ ಕಾರ್ಯಕ್ರಮ. ಇಂದಿನ ಬಿಸ್ನೆಸ್ ಬಜ್ ಕಾರ್ಯಕ್ರಮದಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಕುರಿತಾಗಿ ಮಾತಾಡ್ತಾ ಸಾಗೋಣ. ನೀವು ಸಹ ಗ್ರಾಹಕರನ್ನ ಸೆಳೆಯಲು ಮಾಡುವ ಅಥವಾ ಮಾಡಿರುವ ಮಾರ್ಕೆಟಿಂಗ್ ಕುರಿತಾಗಿ ನಮ್ಮ ಜೊತೆ ಹಂಚ್ಕೋಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9489901013 ಅಥವಾ ನಮ್ಮ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಸಹ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 0800-222-8126. ಇದೀಗ ಗೀತೆ ಕುಶಲವೇ ಕ್ಷೇಮವೇ ಚಿತ್ರದಿಂದ ರಾಜೇಶ್ ಕೃಷ್ಣನವರ ಗಾಯನದಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ.
2: ಆಕಾಶವಾಣಿ FM ರೇನ್ಬೋ 101.3 MHz, ಮ್ಯೂಸಿಕಲಿ ಯೋರ್ಸ್.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಬಿಸ್ನೆಸ್ ಬಜ್ ಕಾರ್ಯಕ್ರಮ. ಇವತ್ತಿನ ವಿಷಯ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್. ನೀವು ಕೊನೆಯದಾಗಿ ಮೊಬೈಲ್ ಫೋನ್ ಅಥವಾ ಒಂದು ಪ್ಯಾಕೆಟ್ ಬಿಸ್ಕೆಟ್ ತಗೊಂಡಿದ್ರೆ ಅದೇ ನಿರ್ದಿಷ್ಟ ಬ್ರ್ಯಾಂಡನ್ನು ಏನಕ್ಕೆ ತಗೊಂಡಿದ್ರಿ, ಟಿವಿಯಲ್ಲಿ ಅದರ ಆ್ಯಡ್ ನೋಡಿದ್ರ, ಅಥವಾ ಪ್ಯಾಕಿಂಗ್ ಅಂದರೆ ಪ್ಯಾಕೇಜಿಂಗ್ ಇಷ್ಟ ಆಗಿತ್ತಾ, ಅಥವಾ ಅದರ ಬೆಲೆ ಕಡಿಮೆ ಇತ್ತಾ, ಈ ಎಲ್ಲ ಯೋಚನೆಗಳ ಹಿಂದೆ ಕೆಲಸ ಮಾಡುವ ಒಂದು ಬಿಸ್ನೆಸ್ ಸೂತ್ರವೇ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್. ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂದರೆ ಸಂಸ್ಥೆಯೊಂದು ತನ್ನ ಉತ್ಪನ್ನಗಳು ಅಥವಾ ಸೇವೆಗಳನ್ನು ಗ್ರಾಹಕರಿಗೆ ತಲುಪಿಸಲು ಕೈಗೊಳ್ಳುವ ಯೋಜನೆಗಳು, ಕಾರ್ಯತಂತ್ರಗಳು ಮತ್ತು ಚಟುವಟಿಕೆಗಳ ನಿರ್ವಹಣೆ. ಇದು ಮಾರುಕಟ್ಟೆ ಸಂಶೋಧನೆ, ಬೆಲೆ ನಿಗದಿ, ಪ್ರಚಾರ ಮತ್ತು ವಿತರಣೆಯನ್ನು ಒಳಗೊಂಡಿರುತ್ತೆ. ಇದರ ಮುಖ್ಯ ಉದ್ದೇಶ ಗ್ರಾಹಕರನ್ನು ಆಕರ್ಷಿಸುವುದು, ಬ್ರ್ಯಾಂಡ್ ಮೌಲ್ಯವನ್ನು ಹೆಚ್ಚಿಸುವುದು ಮತ್ತು ವ್ಯವಹಾರದ ಬೆಳವಣಿಗೆಯನ್ನು ಸಾಧಿಸುವುದು. ಇದು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್. ಇದರ ಕುರಿತಾಗಿ ಮತ್ತೆ ಮಾತಾಡ್ತಾ ಸಾಗೋಣ. ಇದೀಗ ಉಲ್ಲಾಸ ಉತ್ಸಾಹ ಚಿತ್ರದ ಗೀತೆ, ಸೋನು ನಿಗಮ್ ಅವರ ಗಾಯನದಲ್ಲಿ ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ಪ್ರಕಾಶ್ ಕುಮಾರ್ ಜೀವಿ ಅವರ ಸಂಗೀತ.

ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು ಸ್ಟುಡಿಯೋ ಸಮಯ 4:22. ಬಿಸ್ನೆಸ್ ಬಜ್ ಕಾರ್ಯಕ್ರಮಕ್ಕೆ ಬಹಳಷ್ಟು ಜನ ಸಂದೇಶಗಳನ್ನು ಕಳಿಸಿದ್ದೀರಾ. ನಾವು ಗುಣಮಟ್ಟಕ್ಕೆ ಆದ್ಯತೆ ಕೊಡ್ತೇವೆ, ಹಣಕ್ಕಲ್ಲ, ಒಳ್ಳೆಯ ಗುಣಮಟ್ಟ ಇದ್ರೆ ಖಂಡಿತ ಕೊಳ್ಳುತ್ತೇವೆ ಅಂತ ಹರೀಶ್ ಅವರು ಮಲ್ಲೇಶ್ವರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ವಾಣಿಶ್ರೀ ಅವರು ಧಾರವಾಡದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಜೊತೆಗೆ HL ಬಸವರಾಜು ಪುಟ್ಟಗೆರೆ ಹೊಸಹಳ್ಳಿ ಮಾಡಾಳು ಅಂಚೆ ಅರಸೀಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಾನು ಭಾರತೀಯ ಜೀವ ವಿಮಾ ನಿಗಮ ಅರಸೀಕೆರೆ ಶಾಖೆಯ ಪ್ರತಿನಿಧಿ. ಕಳೆದ 23 ವರ್ಷಗಳಿಂದ ಪಾಲಿಸಿ ಮಾರಾಟ ಮತ್ತು ಸೇವಾ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಮೊದಲಿಗೆ ಯಾರನ್ನಾದರೂ ಕೇಳಿ ಮಾತಾಡ್ಸೋದಕ್ಕೆ ಮುಜುಗರ ಆಗ್ತಿತ್ತು. ಆಗ ನಾನು ಮಾಡಿದ್ದು ಏನಂದರೆ ಪರಿಚಯ ಹಾಗೂ ಸಂಬಂಧಿಕರ ಲಿಸ್ಟ್ ತಯಾರಿ ಮಾಡಿದೆ. ಆಗ ನನಗೆ ವ್ಯವಹಾರದಲ್ಲಿ ಒಂದು ಗುರಿ ಕಂಡುಕೊಂಡೆ, ಅದರೊಟ್ಟಿಗೆ ವಿಷಯ ಬಹಳ ಮುಖ್ಯವಾಗಿ ತಿಳಿದುಕೊಳ್ಳಬೇಕು. ಆಗ ಮಾತ್ರ ನಾವು ನಮ್ಮ ಗ್ರಾಹಕರ ಮನಸ್ಸಿಗೆ ಇಷ್ಟ ಆಗ್ತೀವಿ ಮತ್ತು ಹೊಸ ಹೊಸ ಬದಲಾವಣೆಗಳ ಬಗ್ಗೆ ನಮ್ಮ ಗ್ರಾಹಕರಿಗೆ ಶೇರ್ ಮಾಡೋದು ಮತ್ತು ಅವರ ಇಷ್ಟ ಹಾಗೂ ಕಷ್ಟದ ಸಮಯದಲ್ಲಿ ಸ್ಪಂದಿಸೋ ಗುಣ ಅಳವಡಿಸಿಕೊಂಡ್ರೆ 100% ವ್ಯವಹಾರದಲ್ಲಿ ಸಾಧನೆ ತೋರಬಹುದು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಖಂಡಿತ ಇಲ್ಲಿ ಬಸವರಾಜು ಅವರು ಮಾಡಿರೋದು ಮಾರುಕಟ್ಟೆ ಸಂಶೋಧನೆ. ಇದು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ನ ಕೆಲವು ಹಂತಗಳಲ್ಲಿ ಒಂದು. ಗ್ರಾಹಕರ ಅಗತ್ಯತೆಗಳು, ಇಷ್ಟಗಳು ಮತ್ತು ಪ್ರಸ್ತುತ ಮಾರುಕಟ್ಟೆಯ ಪ್ರವೃತ್ತಿಗಳನ್ನು ಅರ್ಥ ಮಾಡಿಕೊಳ್ಳೋದು, ಇದು ಮಾರುಕಟ್ಟೆ ಸಂಶೋಧನೆ. ನಂತರ ವ್ಯವಹಾರದ ಗುರಿಗಳಿಗೆ ಅನುಗುಣವಾಗಿ ಮಾರ್ಕೆಟಿಂಗ್ ಯೋಜನೆಗಳನ್ನು ರೂಪಿಸೋದು, ಇದು ಕಾರ್ಯತಂತ್ರದ ಯೋಜನೆ. ಮಾರುಕಟ್ಟೆಯ ಬೇಡಿಕೆಗೆ ತಕ್ಕಂತೆ ಹೊಸ ಉತ್ಪನ್ನಗಳು ಅಥವಾ ಸೇವೆಗಳನ್ನು ವಿನ್ಯಾಸಗೊಳಿಸೋದು, ಇದು ಉತ್ಪನ್ನ ಅಭಿವೃದ್ಧಿ, ಇದು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ನಲ್ಲಿ ಬರುತ್ತೆ. ಇದೀಗ ಮುಂದಿನ ಗೀತೆ. ಏಕಾಂಗಿ ಚಿತ್ರದಿಂದ LN ಶಾಸ್ತ್ರಿ ಅವರ ಗಾಯನದಲ್ಲಿ ವಿ ರವಿಚಂದ್ರನ್ ಅವರ ಸಂಗೀತ ಸಾಹಿತ್ಯ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ.

ಮ್ಯೂಸಿಕಲಿ ಎಂದೆಗೂ ಯೋರ್ಸ್ ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 ಮ್ಯೂಸಿಕಲಿ ಯೋರ್ಸ್. ಸಮಯ ಆಗಿದೆ 5:25 ಈ ಸಮಯ ಯಾವ ಸಮಯ ಅಂತ ಗೊತ್ತಿದೆ ಅಲ್ಲ, ನಾನ್ ಸ್ಟಾಪ್ ಆಗಿ ಮನೆಗೆ ಹೋಗ್ತಾ ಇದ್ದೀರಾ ಅದಕ್ಕೆ

0: です。イドノンストップサンデ
1: ー。プレディのサンジェ、アイドゴンテゲケリー。
0: ノンストップサンジェ。
2: アカシバニー FM レインボー 101.3 メガヘルツ Musically yours
3: Yes, musically yours, non-stop Sanjay ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಹೌದು, ಈ ಸಮಯ ಆಯಿತು ಅಂತಂದರೆ ಒಂಚೂರು ಕಾಫಿನೋ ಟೀನೋ ಇರಲೇಬೇಕು ಅಂತ ಅನ್ಸುತ್ತೆ. ಹಾಗೆ ಕಾಫಿ ಟೀಗೋಸ್ಕರನೇ ಮನೆಗೆ ಓಡ್ತಾ ಇದ್ದೀನಿ ಅಂತ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿರೋರಾಗಿರಬಹುದು, ಹಾಗೆ ಮನೆಗೆ ಹಾಗೆ ದೌಡಿಸ್ತಾರಾಗಿರಬಹುದು, ಎಲ್ರಿಗೂ ಮತ್ತೊಮ್ಮೆ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತಿನ ಸಂಜೆ ಮಾತು ಏನೇನಿರುತ್ತೆ, ಏನು ಕಥೆ, ಹಾಗೆ ಮಾತಾಡ್ತಾ ಸಾಗೋಣ. ಸಾಕ್ತಾ ಸಾಕ್ತಾ ಹಾಗೆ ಬೀಚ್ ಕಡೆ ಓಡಾಡ್ತಿದ್ರೆ ಎಷ್ಟು ಚಂದ ಅನ್ಸುತ್ತಲ್ವಾ? ವೆದರ್ ಅಂತೂ ಕೂಲಾಗಿ ಅನ್ಸುತ್ತೆ, ಹಾಗೆ ಬೀಚಲ್ಲಿ ನಡೆದಾಡ್ತಾ ಇದ್ರೆ ಒಂಥರ ಖುಷಿ. ಸೊ ಈ ಟೈಮಲ್ಲಿ ಬೀಚ್ ಏನಕ್ಕಪ್ಪ ನೆನೆಸ್ತಾ ಇದ್ದೀರಾ ಅಂತ ಹೇಳ್ತೀರಾ. ಆಗಲೇ ಮಂಗಳವಾರ, ಇನ್ನೂ ವೀಕೆಂಡ್ ಬರೋದಕ್ಕೆ ಇನ್ನೂ 3-4 ದಿನ ಇದೆ. ಆಲ್ರೆಡಿ ಬೀಚ್ ಪ್ಲಾನ್ಸ್ ಯಾಕೆ ಅಂತ ಹೇಳ್ತೀರಾ. ಹೌದು, ಬೀಚ್ನ ಕುರಿತಾಗಿ ಕೆಲವು ಮಾತುಕತೆ ನಡೆಯುತ್ತೆ ಇವತ್ತಿನ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಬೀಚ್ ಅಂದಾಕ್ಷಣ ನೀರು, ಹೌದು, ಚೆನ್ನಾಗಿ ಎಲ್ಲರೂ ಕೂಡ ಆಟಾಡ್ತಿರ್ತಾರೆ ಎಲ್ಲ ಸರಿ. ಅದ್ರ ಜೊತೆಗೆ ಕೆಲವು ಫ್ಲ್ಯಾಗ್ಗಳನ್ನು ಇಟ್ಟಿರ್ತಾರೆ, ಕೆಲವು ಬಾವುಟಗಳನ್ನು ಇಟ್ಟಿರ್ತಾರೆ. ಸೊ ಏನಕ್ಕೋಸ್ಕರ ಈ ಬಾವುಟಗಳಿರುತ್ತೆ ಎಲ್ಲದ್ರ ಬಗ್ಗೆ ಕೂಡ ಮಾತಾಡೋಣ ಇವತ್ತಿನ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಹಾಗೆ ಟ್ರಾಫಿಕ್ ಅಪ್ಡೇಟ್ಸ್ ಕೂಡ ದೊರೆಯುತ್ತೆ ಇವತ್ತಿನ ನಾನ್ಸ್ಟಾಪ್ ಸಂಜೆಯಲ್ಲಿ. ನೀವು ಕೂಡ, ನಿಮಗೂ ಕೂಡ ವಿಚಾರಗಳು ಗೊತ್ತಿದ್ದರೆ, ಏನಕ್ಕೋಸ್ಕರ ಬೀಚ್ನಲ್ಲಿ ಈ ರೀತಿಯ ಒಂದು ಫ್ಲ್ಯಾಗ್ಸನ್ನು ಇಟ್ಟಿರ್ತಾರೆ ಅನ್ನೋದು ಗೊತ್ತಿದ್ದರೆ ವಾಟ್ಸ್ಆ್ಯಪ್ ಮುಖಾಂತರ ಸಂದೇಶವನ್ನು ಕಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013840 1013. ಸೊ ಬೀಚ್ ಒಂದಾಕ್ಷಣ ಈ ಗೀತೆಗಂತೂ ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ. ಉಳಿದವರು ಕಣ್ಣಂತೆ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ ಈ ಹೊತ್ತಲ್ಲಿ. ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾನ್ಸ್ಟಾಪ್ ಮಾತುಕತೆ ಜೊತೆ ನಿಮ್ಮ ಜೊತೆ ಆಗ್ತಾ ಇರೋದು ತೇಜ.

ಮನದ ಕಡಲು ಚಿತ್ರದ ಬ್ಯೂಟಿಫುಲ್ ಟ್ರ್ಯಾಕ್ ಅನ್ನ ಈಗಷ್ಟೇ ಕೇಳಿದ್ರಿ ಸ್ನೇಹಿತರೆ. ಸಂಜಯ್ ಹೆಗಡೆಯವರ ಧ್ವನಿಯಲ್ಲಿ ಈ ಗೀತೆ ಮೂಡಿ ಬಂದಿತ್ತು. ಹಾಗೆ ಪದಗಳನ್ನ ಪೂರ್ಣಿಸಿದವರು ಯೋಗರಾಜ್ ಭಟ್ ಅವರು, ಹಾಗೆ ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿತ್ತು. ಎಸ್ಪೆಷಲಿ ಈ ಥರ ಗೀತೆಗಳನ್ನೆಲ್ಲ ಕೇಳಿಕೊಂಡು ಹಾಗೆ ಬೀಚ್ ಕಡೆ ನಡ್ಕೊಂಡು ಹೋಗ್ತಾ ಇದ್ರಿ, ಎಷ್ಟೆಲ್ಲ ಖುಷಿ ಅನ್ಸುತ್ತೆ ಅಲ್ವಾ? ಹೌದು ಹೌದು ಅಂತ ಸಾಕಷ್ಟು ಜನ ಹೇಳ್ತಾ ಇದ್ದೀರಾ, ಕೇಳಿಸ್ತಾ ಇದೆ. ಆ್ಯಕ್ಚುಲಿ ಇನ್ನೂ ಬಹಳಷ್ಟು ಗೀತೆಗಳು ಲೈನ್ ಅಪ್ ಆಗಿದೆ. ಹಾಗೆ ನಮ್ಮ ಬೀಚ್ಗಳಲ್ಲೂ ಕೂಡ ಒಂದಷ್ಟು ಕಲರ್ಸ್ನ ಫ್ಲ್ಯಾಗ್ಗಳು ಲೈನ್ ಅಪ್ ಆಗಿರುತ್ತೆ, ಏನಕ್ಕೆ ಅಂತ ಕೇಳ್ತಾ ಇದೆ. ಹಾಗೆ ಸಂದೇಶಗಳು ಕೂಡ ಬರ್ತಾ ಇದೆ, ಯಾವ ವಿಚಾರಕ್ಕೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಹಾಗೆ ನಾವು ನೋಡೋದಾದರೆ ಕೆಲವೊಂದು ಕಡೆ ಕೆಂಪು ಫ್ಲ್ಯಾಗ್ ಇರುತ್ತೆ, ರೆಡ್ ಫ್ಲ್ಯಾಗ್ ಇರುತ್ತೆ. ಸೊ ಇಲ್ಲಿ ಸ್ವಲ್ಪ ಕಂಡೀಷನ್ಸ್ ಎಲ್ಲ ತುಂಬ ರಫ್ ಆಗಿರುತ್ತೆ. ಹಾಗೆ ಸರ್ಫ್ ಮಾಡೋದಾಗಿರಬಹುದು ಅಥವಾ ಸ್ವಿಮ್ಮಿಂಗ್ ಮಾಡ್ತೀವಿ ಅನ್ನೋದಾದರೆ ಅಲೆಗಳ ಭರಾಟೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿರುತ್ತೆ, ಅದಕ್ಕೋಸ್ಕರ ರೆಡ್ ಫ್ಲ್ಯಾಗನ್ನು ಹಾಕಿರ್ತಾರೆ. ಇನ್ನು ಇದೇ ರೆಡ್ ಫ್ಲ್ಯಾಗು ಎರಡೆರಡು ಸರ್ತಿ ಇರುತ್ತೆ, ಅಂದರೆ ಎರಡು ಬೇರೆ ಬೇರೆ ಕಡೆ ಅಲ್ಲ, ಒಂದೇ ಕಡೆಯೇ ಡಬಲ್ ರೆಡ್ ಫ್ಲ್ಯಾಗ್ ಅಂತ ಇರುತ್ತೆ. ಸೊ ಇಲ್ಲಿಗೇನಪ್ಪ ಇಂಡಿಕೇಶನ್ ಅಂತಂದರೆ, ಇಲ್ಲಿಗೆ ಇನ್ನೂ ಅತಿ ಹೆಚ್ಚು ಹೆಚ್ಚಾದಂತಹ ಒಂದು ಅಲೆಗಳ ಅಬ್ಬರ ಜಾಸ್ತಿ ಇದೆ, ಇಲ್ಲಿಗೆ ಜನರನ್ನ ಬಿಡೋದೇ ಇಲ್ಲ, ಇಲ್ಲಿಗೆ ಸದ್ಯಕ್ಕೆ ಈ ಒಂದು ಬೀಚನ್ನ ಕ್ಲೋಸ್ ಮಾಡಿದ್ದೀವಿ ಅನ್ನೋದ್ರ ಒಂದು ಇಂಡಿಕೇಶನ್ ಅಂತೆ. ಇನ್ನು ಸಾಕಷ್ಟು ಕಲರ್ಸ್ ಇದೆ, ಏನೇನು ಕಥೆ ಎಲ್ಲದರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅಪ್ ನೆಕ್ಸ್ಟ್ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ ಈ ಸೂಪರ್ ಹಿಟ್ ಗೀತೆ, ಮೂಡಿ ಬರ್ತಾ ಇದೆ ವಾಸುಕಿ ವೈಭವ್ ಅವರ ಧ್ವನಿಯಲ್ಲಿ ಕರಾವಳಿ ಗೀತೆ ಮೂಡಿ ಬರ್ತಾ ಇದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಚಿತ್ರದ್ದು, ವಾಸುಕಿ ವೈಭವ್ ಅವರು ಹಾಡಿದ್ದಾರೆ, ಹಾಗೆ ವಿಜಯಪ್ರಕಾಶ್ ಅವರು ಕೂಡ ಧ್ವನಿಗೂಡಿಸಿದ್ದಾರೆ. ಅವಿನಾಶ್ ಅವರ ಸಾಹಿತ್ಯ, ಹಾಗೆ ವಾಸುಕಿ ವೈಭವ್ ಅವರ ಸೂಪರ್ ಕಂಪೋಸಿಷನ್ ಈ ಗೀತೆಗಿದೆ. ಈ ಗೀತೆ ನಿಮ್ಮೆಲ್ಲರಿಗೋಸ್ಕರ ನಾನ್ ಸ್ಟಾಪ್ ಸಂಜೆಯಲ್ಲಿ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ನಾನ್ ಸ್ಟಾಪ್ ಸಂಜೆಯಲ್ಲಿ ಸಾಕ್ತಾ ಇದ್ದೀವಿ. ಹಾಗೆ ಈಗಷ್ಟೇ ಕೇಳಿದ್ರಿ ಬದ್ರಿ ಪ್ರಸಾದ್ ಹಾಗೂ ಅನುರಾಧ ಭಟ್ ಅವರ ಧ್ವನಿಯಲ್ಲಿ ಸೊಗಸಾಗಿರುವಂತಹ ಗೀತೆ ಚಂದ್ರ ಚಿತ್ರದಾಗಿತ್ತು. ಜಯಂತ್ ಕಾಕಿಣಿ ಅವರ ಸಾಹಿತ್ಯ ಹಾಗೆ ಗೌತಮ್ ಶ್ರೀವತ್ಸ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿತ್ತು. ಇನ್ನು ಬೀಚ್ಗಳಲ್ಲಿ ಕಂಡು ಬರುವಂತಹ ಬಣ್ಣ ಬಣ್ಣದ ಫ್ಲ್ಯಾಗ್ಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಗ್ರೀನ್ ಕಲರ್ ಫ್ಲ್ಯಾಗ್ ಇರುತ್ತೆ, ಸೊ ಈ ಒಂದು ಗ್ರೀನ್ ಕಲರ್ ಫ್ಲ್ಯಾಗ್ ಇತ್ತು ಅನ್ನೋದಾದರೆ ಇದು ಸ್ವಿಮ್ ಮಾಡೋದಕ್ಕೆ ತುಂಬಾ ಸೇಫ್ ಆಗಿದೆ. ನಮ್ಮ ಭಾರತದಲ್ಲಿ ಆಲ್ಮೋಸ್ಟ್ ಎಲ್ಲ ಬೀಚ್ಗಳನ್ನು ಕೂಡ ಗ್ರೀನ್ ಫ್ಲ್ಯಾಗ್ಸ್ ಇದೆ, ಮತ್ತು ಇದು ಮುಂದೆ ಹೋಗ್ತಾ ಹೋಗ್ತಾ ಬ್ಲೂ ಫ್ಲ್ಯಾಗ್ ಅಂತಲೂ ಕೂಡ ಟರ್ನ್ ಆಯಿತು. ಬ್ಲೂ ಫ್ಲ್ಯಾಗ್ ಅಂದರೆ ಏನು, ಅದು ಏನನ್ನು ಇಂಡಿಕೇಟ್ ಮಾಡುತ್ತೆ, ಎಲ್ಲದ್ರ ಬಗ್ಗೆ ಮುಂದೆ ಹೇಳ್ತೀನಿ. ಮತ್ತೊಂದು ಬಣ್ಣ ಇದೆ ಕಣ್ರಿ, ತುಂಬ ಡೇಂಜರಸ್ ಬಣ್ಣ. ಡೇಂಜರಸ್ ಅಂದರೆ ನಾವು ರೆಡ್ ಅಂತ ಹೇಳ್ತೀವಿ, ಆದರೆ ಇಲ್ಲಿ ಬೀಚ್ನಲ್ಲಿ ಡೇಂಜರ್ಗೆ ಬೇರೆಯೇ ಬಣ್ಣ ಇದೆ. ಯಾವ ಬಣ್ಣ ಏನು ಕಥೆ ಮುಂದೆ ಮಾತಾಡೋಣ. ಮುಂದೆ ನೀವೆಲ್ಲರಿಗೋಸ್ಕರ ಮುಡಿ ಬರ್ತಾ ಇದೆ. ಇಷ್ಟೊಂದೆಲ್ಲ ಕಡಲ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಕಡಲಿನ ಗೀತೆ ಕೇಳಿಲ್ಲ ಅಂದರೆ ಹೇಗೆ? AK-47 ಚಿತ್ರದ ಈ ಬ್ಯೂಟಿಫುಲ್ ಟ್ರ್ಯಾಕ್ ಮುಡಿ ಬರ್ತಾ ಇದೆ. ಚಿತ್ರ ಹಾಗೂ ಹರಿಹರನ್ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಾಹಿತ್ಯ ಹಾಗೆ ಅವರದೇ ಸಂಗೀತ ಈ ಗೀತೆಗಿದೆ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಸಮಯಾಗಿದೆ 5:31:46. ಈ ಸಮಯ ನಾವು ಸಾಕ್ತಾ ಇದೀವಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಹಾಗೆ

ಈ ಬೀಚ್ಗಳಲ್ಲಿ ಇರುವಂತಹ ಫ್ಲ್ಯಾಗ್ಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ರೆಡ್ ಅಂತ ಅಂದರೆ ಓಕೆ, ಸ್ವಲ್ಪ ಅತಿ ಹೆಚ್ಚಾದಂತಹ ಒಂದು ದುಬ್ಬರ ಇದೆ, ಅಲೆಗಳ ಅಬ್ಬರ ಜಾಸ್ತಿ ಇದೆ ಅಂತ ನಾವು ಕೇಳ್ಪಟ್ವಿ. ಇನ್ನು ನೇರಳೆ ಬಣ್ಣ ಅಂದರೆ ಪರ್ಪಲ್ ಕಲರ್ ಫ್ಲ್ಯಾಗನ್ನು ಹಾಕಿರ್ತಾರೆ ಕೆಲವು ಬೀಚಸ್ಸಲ್ಲಿ, ನಾವು ನೋಡಿರ್ತೀವಿ. ಸೊ ಇದು ಏನಪ್ಪ ಅಂತಂದರೆ, ಈ ನಮ್ಮ ಈ ಒಂದು ಬೀಚ್ನಲ್ಲಿ ಅತೀ ತುಂಬ ತುಂಬ ದೊಡ್ಡದಾದಂತಹ ಪ್ರಾಣಿಗಳು ಇರ್ತವೆ. ಸೊ ಜಲಚರಗಳು ಅತೀ ದೊಡ್ಡದಾದಂಥದ್ದಿರುತ್ತೆ, ಸ್ಟಿಂಗ್ರೇ ಫಿಶ್ ಆಗಿರ್ಬೋದು, ಮತ್ತು ಸ್ವಲ್ಪ ಭಯಾನಕವಾದದ್ದು ಅಂತ ಹೇಳ್ತಾರೆ ಶಾರ್ಕ್ ಆಗಿರಬಹುದು, ಇವೆಲ್ಲ ಯಥೇಚ್ಛವಾಗಿದೆ. ಆದಷ್ಟು ಇಲ್ಲಿ ರಿಸ್ಕ್ ತಗೊಳ್ಬೇಡಿ ಅನ್ನೋಂತಹ ಇಂಡಿಕೇಶನ್ ಇದೆಯಂತೆ. ಆಸ್ಟ್ರೇಲಿಯಾದಲ್ಲಿ ಬಹಳಷ್ಟು ಕಂಡು ಬರುತ್ತೆ ಅಂತಲೂ ಕೂಡ ಕೆಲವು ಮಾಹಿತಿ ಹೇಳುತ್ತೆ. ಪರ್ಪಲ್ ಕಲರ್ ಫ್ಲ್ಯಾಗ್ ನೋಡಿದ ತಕ್ಷಣ ಬೀಚ್ ಕ್ಲೋಸ್ ಆಗಿಬಿಟ್ಟಿದೆ, ನಾವು ಹೋಗಬಾರ್ದು ಅಂತ ಅಲ್ಲ, ಆದರೂ ಕೂಡ ನಮ್ಮ ಒಂದು ಜಾಗರೂಕತೆಯಲ್ಲಿ ನಾವು ಇರಬೇಕು. ಅಲ್ಲಿ ಜಲಚರಗಳು ಅತಿ ಹೆಚ್ಚಾಗಿ ಇರೋದ್ರಿಂದ, ಹಾಗೆ ಸ್ವಲ್ಪ ಡೇಂಜರಸ್ ಆಗಿರೋದ್ರಿಂದ ನಾವು ಸ್ವಲ್ಪ ನಮ್ಮ ಹುಷಾರಿನಲ್ಲಿ ಇರಬೇಕು ಅನ್ನುವಂತಹ ಇಂಡಿಕೇಶನ್ ಕೊಡುತ್ತಂತೆ. ಸೊ ನೀವು ಕೂಡ ಯಾವುದಾದ್ರು ಬೀಚ್ಗೆ ಹೋಗಿ ಈ ಒಂದು ಫ್ಲ್ಯಾಗ್ಗಳನ್ನು ನೋಡಿದ್ದೀರಾ, ಏನು ಕತೆ ಬರೆದು ಕಳಿಸಿ ವಾಟ್ಸ್ಆ್ಯಪ್ ಮುಖಾಂತರ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901019 1013 ದಾಟೋದೇ ಕಷ್ಟ, ಇಲ್ಲಿ ಸಪ್ತ ಸಾಗರ ದಾಟಬೇಕು. ಕಪಿಲ್ ನಾಯರ್ ಅವರ ಧ್ವನಿಯಲ್ಲಿ ಸೊಗಸಾಗಿರುವಂತಹ ಗೀತೆ ಮೂಡಿ ಬರ್ತಾ ಇದೆ. ಸಪ್ತ ಸಾಗರದ ಆಚೆ ಎಲ್ಲೋ ಸೈಡ್ ಎ ಈ ಒಂದು ಚಿತ್ರದ ಟೈಟಲ್ ಟ್ರ್ಯಾಕ್. ಧನಂಜಯ ರಂಜನ್ ಅವರ ಸಾಹಿತ್ಯ ಹಾಗೆ ಚರಣ್ ರಾಜ್ ಅವರ ಸಂಗೀತ ಸಂಯೋಜನೆ ಏಕೆ ತೆಗೆದಿದೆ.

0: ಜಾಕಿ ಚಿತ್ರದ ಸೂಪರ್ ಹಿಟ್ ಗೀತೆಯನ್ನು ಈಗಷ್ಟೇ ಕೇಳಿದ್ರಿ ಸ್ನೇಹಿತರೆ, ಬಹಳ ಸೊಗಸಾಗಿರುವಂಥ ಗೀತೆ. ಸೊ ಈ ಗೀತೆಯನ್ನು ಕೇಳಿಕೊಂಡು ಬೀಚಲ್ಲಿ ಓಡಾಡ್ತಾ ಇದ್ರೆ ಒಂಥರ ಖುಷಿನೇ ಖುಷಿ. ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಗೀತೆ ಮೂಡಿ ಬಂದಿತ್ತು. ಯೋಗರಾಜ್ ಭಟ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿತ್ತು. ಹಾಗೆ ಯಾರ್ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಕಾರ್ಯಕ್ರಮದ ಕುರಿತು ಅಂತ ನೋಡೋದಾದರೆ, ಸೊ ಹಾಗೆ ವಾಯು ವಿಹಾರ ಹೋಗೋಣ, ಕಡಲ ತೀರದ ವಾಯು ವಿಹಾರಕ್ಕೆ ಹೋಗಿ ಬರೋಣ ಅಂತ ಹೇಳ್ತಾ ಇದ್ದಾರೆ ಅನು ಅವರು. ಶುಭ ಸಂಜೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ರನ್ನಿಂಗ್ ವ್ಯಾತ್ 272233 ನಾಗೇಂದ್ರನಾಥ್ ಅವರಿಕೆರೆ ಕುಣಿಗಲ್ ತಾಲೂಕಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮುರುಡೇಶ್ವರ ಬೀಚ್ಗೆ ಹೋಗಿದ್ವಿ, ಒಂಥರ ಖುಷಿನೇ ಖುಷಿ, ಹೆಚ್ಚಾಗಿ ಜನ ಇರ್ತಾರೆ, ಹಾಗೆ ಸೇಫ್ ಕೂಡ ಅದು ಅಂತ ಹೇಳ್ತಾ ಇದ್ದಾರೆ. ಹುಬ್ಳಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಪ್ರಭಾಕರ್ ಅವರು, ಹೇಳ್ತಾ ಇದ್ದಾರೆ ಸೊ ಈ ಒಂದು ಅಂದರೆ ಫ್ಲ್ಯಾಗನ್ನು ಹಾಕಿದರೆ ಇಲ್ಲಿಂದ ಹೋಗಬಾರ್ದು ಅಂತ ಇರುತ್ತೆ ಅಂತ. ಅದು ಕೂಡ ಹೌದು, ಒಪ್ಕೊಳ್ತೀವಿ. ಬಟ್ ಅದರ ಜೊತೆಗೆ ಕಲ್ಲರ್ಸನ್ನು ಇಂಡಿಕೇಟ್ ಮಾಡಿರ್ತಾರೆ. ಸೊ ಆದಷ್ಟು ಆ ಕಲ್ಲರ್ಗಳ ಬಗ್ಗೆ ಗಮನ ಕೊಡೋದು ಹೆಚ್ಚು ವಾಸಿ ಅಂತ ಅನಿಸುತ್ತೆ. ಸೊ ಆಗಲೇ ಹೇಳಿದ ಹಾಗೆ ಸ್ವಲ್ಪ ರೆಡ್ ಫ್ಲ್ಯಾಗ್ಸ್ ಇದ್ದರೆ ಆದಷ್ಟು ನಾವು ಹೋಗದೇ ಇರೋದು ವಾಸಿ. ಎಲ್ಲ ಒಂದು ಕಡೆ ಕೂತ್ಕೊಂಡು ಆರಾಮಾಗಿ ಆ ತಂಕಾಳಿಯನ್ನು ಹಾಗೆ ಅಲೆಗಳ ಭೌರ್ಗರೆತವನ್ನೇ ನಾವು ಎಂಜಾಯ್ ಮಾಡಿದ್ರೆ ಬೆಟರ್ ಅಂತ ಅನಿಸುತ್ತೆ. ಏನು ಹೇಳ್ತೀರಿ? ಹಾಗೆ ಮೇಜರ್ ಅಂತ ಅಂದರೆ ಬ್ಲೂ ಫ್ಲ್ಯಾಗ್ಡ್ ಬೀಚ್. ಸೊ ಈ ಬ್ಲೂ ಫ್ಲ್ಯಾಗ್ ಬೀಚ್ ಏನು ಇಂಡಿಕೇಟ್ ಮಾಡುತ್ತೆ, ಏನು ಕಥೆ ಎಲ್ಲ ಅದ್ರ ಬಗ್ಗೆ ಮುಂದೆ ತಿಳ್ಕೊಳ್ಳೋಣ. ಇನ್ನೊಂದು ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ, ಈ ಗೀತೆಯ ನಂತರ ಮಾತಾಡ್ತೀನಿ. ಸೊಗಸಾಗಿರೋಂಥ ಗೀತೆ ಮೂಡಿ ಬರ್ತಾ ಇದೆ. ಎಸ್ ಪಿ ಪಿ ಅವರ ಧ್ವನಿಯಲ್ಲಿ ಗಲಾಟೆ ಅಳಿ ಅಂದರು ಚಿತ್ರದು, ಚಿತ್ರ ಅವರು ಕೂಡ ಧ್ವನಿ ಗುಡಿಸಿದ್ದಾರೆ. ಎಸ್ ನಾರಾಯಣ ಅವರ ಸಾಹಿತ್ಯ ಹಾಗೆ ದೇವ ಅವರ ಸಂಗೀತ ಸಂಯೋಜನೆ ಈ ಸೊಗಸಾಗಿರುವಂಥ ಗೀತೆ ಮೂಡಿ ಬರ್ತಾ ಇದೆ. ಹೌದು, ಸಾಗರ ಅಂದ ಕ್ಷಣ ಸಾಗರಿಯನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಸೊ ಈ ಒಂದು ಕಮರ್ಷಿಯಲ್ ಬ್ರೇಕ್ನ ನಂತರ ಮತ್ತೆ ವಾಪಸ್ ಆಗ್ತೀವಿ ಹಾಡಿನ ಜೊತೆಗೆ.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆಯ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಲವ್ ಯು ಅಂತ ಅನ್ಸುತ್ತೆ ಬೀಚ್ಗಳನ್ನು ನೋಡಿದ್ರೆ. ಹಾ ಹಾ, ಆ ಒಂದು ಮಜಾನೇ ಬೇರೆ. ಯಾವಾಗಲೂ ಸದಾಕಾಲ ಅಲ್ಲಿ ಇರೋಣ ಅಂತ ಅನ್ಸುತ್ತೆ. ಆದರೆ ಸಿಕ್ಕಾಪಟ್ಟೆ ಬಿಸಿಲು, ಸ್ಕಿನ್ ಎಲ್ಲ ಟ್ಯಾನ್ ಆಗಿಬಿಡುತ್ತೆ. ಹುಷಾರಾಗಿರಬೇಕು. ಏನು ಹೇಳ್ತೀರಿ? ಅಪ್ ನೆಕ್ಸ್ಟ್ ಬ್ಲೂ ಕಲರ್ ಫ್ಲಾಗ್ ಬಗ್ಗೆ ಮಾತಾಡ್ತಾ ಇದ್ವಿ. ಬೀಚ್

ನಲ್ಲಿ ಬ್ಲೂ ಕಲರ್ ಫ್ಲಾಗ್ ಇದೆ ಅಂತಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ಕೊಂಡಿದೆ, ಬಹಳ ಕ್ಲೀನ್ ಆಗಿರುವಂತಹ ಬೀಚ್ ಇದಾಗಿದೆ ಅಂತ ಅರ್ಥ ಅಂತೆ. ಸೊ 33 ಕ್ರೈಟೀರಿಯಾಗಳನ್ನ ಫುಲ್ಫಿಲ್ ಮಾಡಿದ್ರಷ್ಟೇನೆ ಬ್ಲೂ ಫ್ಲಾಗ್ ಬೀಚ್ ಅಂತ ಇದನ್ನ ನಾವು ನೇಮಕ ಮಾಡಲಾಗುತ್ತೆ. ನಮ್ಮ ಭಾರತದಲ್ಲಿ ಸರಿಸುಮಾರು 12 ಬೀಚ್ಗಳಿಗೆ ಬ್ಲೂ ಫ್ಲಾಗ್ ಟೈಟಲ್ ಕೂಡ ಬಂದಿದೆಯಂತೆ. ಅಂದ್ರೆ ಅತ್ಯಂತ ಕ್ಲೀನ್ ಆಗಿರುವಂತಹ ಬೀಚ್ ಇದಾಗಿದೆ ಅಂತ. ಮಂಗಳೂರಿನ ತಣ್ಣೀರ್ಬಾವಿ ಬೀಚ್ ಕೂಡ ಅದರಲ್ಲಿ ಒಂದು. ಹಾಗೆ ಶಿವರಾಜ್ ಪುರ್ ಬೀಚ್ ಗುಜರಾತ್ನಲ್ಲಿರುವಂಥದ್ದು ಮತ್ತು ಡ್ಯೂನಲ್ಲಿರುವಂತಹ ಒಂದು ಬೀಚ್ ಕೂಡ, ಹಾಗೆ ಕಾಸರಗೋಡು ಬೀಚ್ ಕೂಡ ಬಂದಿದೆ, ಹಾಗೆ ಪಡುಬಿದ್ರಿ ಬೀಚ್ ನಮ್ಮ ಕರ್ನಾಟಕದ್ದು, ಕೇರಳದ ಕಪ್ಪಾಡ ಬೀಚ್ ಕೂಡ, ಹಾಗೆ ಆಂಧ್ರದ ಒಂದು ಬೀಚ್ ಕೂಡ ಋಷಿಕೊಂಡ, ಇಲ್ಲಿಗೂ ಕೂಡ ಬ್ಲೂ ಫ್ಲಾಗ್ ದೊರೆತಿದೆ. ಹಾಗೆ ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ಸ್ನ ರಾಧಾನಗರ್ ಬೀಚ್, ಹಾಗೆ ಒಡಿಶಾದ ಗೋಲ್ಡನ್ ಬೀಚ್ ಕೂಡ, ಮತ್ತು ಪುದುಚೇರಿಯ ಎಡೆನ್ ಬೀಚ್, ಹಾಗೆ ಲಕ್ಷದ್ವೀಪ್ನ ಮಿನಿಕಾಯ್ ಬೀಚ್ ಕೂಡ ಬ್ಲೂ ಫ್ಲಾಗ್ ಬೀಚ್ ಆಗಿದೆ. ಹಾಗೆ ಕೋವಲಂ ಬೀಚ್ ತಮಿಳ್ನಾಡಿನಲ್ಲಿರುವಂಥದ್ದು ಕೂಡ ನಮ್ಮ ಭಾರತದಲ್ಲಿ ಇರುವಂಥ 12 ಬ್ಲೂ ಫ್ಲಾಗ್ ಬೀಚಸ್. ಸೊ ಇಲ್ಲಿ ನಾವು ಸ್ವಿಮ್ ಮಾಡೋದಕ್ಕೂ ಸೇಫ್ ಆಗಿರುತ್ತೆ, ಹಾಗೆ ತುಂಬ ಅಲೆಗಳ ಅಬ್ಬರ ಅತಿ ಹೆಚ್ಚು ಇರೋದಿಲ್ಲ, ಸೇಫ್ ಆಗಿರುವಂಥದ್ದು ಅಂತ ಹೇಳ್ತಾರೆ. ಇನ್ನು ಹಾಗೆ ಒಂದು ರೌಂಡ್ ಅಪ್ ನೋಡೋದಾದರೆ, ಸ್ವಲ್ಪ ಬ್ಲೂ ಫ್ಲಾಗ್ ಹಾಗೆ ಗ್ರೀನ್ ಫ್ಲಾಗ್ ಇದೆ ಅಂತಂದರೆ ಓಕೆ, ನಾವು ಸೇಫ್ ಝೋನಲ್ಲಿ ಇದ್ದೀವಿ ಅನ್ನೋಂಥ ಒಂದು ಅರ್ಥ ಬರುತ್ತೆ. ಇನ್ನು ಯೆಲ್ಲೋ ಫ್ಲಾಗ್ ಅಂತಂದರೆ ಸ್ವಲ್ಪ ಮಟ್ಟಕ್ಕೆ, ಅಂದರೆ ಕೆಂಪು ಅಲ್ಲದೆ ಇರೂ ಕೂಡ ಸ್ವಲ್ಪ ಮಟ್ಟಕ್ಕೆ ಆ ಒಂದು ಅಲೆಗಳ ಅಬ್ಬರ ಇರುತ್ತೆ, ಸ್ವಲ್ಪ ರಿಸ್ಕ್ ಫ್ಯಾಕ್ಟರ್ ಸ್ವಲ್ಪ ಜಾಸ್ತಿ ಇದೆ ಅಂತ ಅರ್ಥ. ಇನ್ನು ರೆಡ್ ಹಾಗೂ ಡಬಲ್ ರೆಡ್ ಬಂತು ಅಂತಂದರೆ, ಡಬಲ್ ರೆಡ್ ಇತ್ತು ಅಂತಂದರೆ ಬೀಚ್ ಕ್ಲೋಸ್ಡ್ ಅಂತಾನೆ, ಇನ್ನು ಸಿಂಗಲ್ ರೆಡ್ ಇತ್ತು ಅಂತಂದರೆ ಓಕೆ ಸ್ವಲ್ಪ ಮಟ್ಟಕ್ಕೆ ಅದು ಯಥೇಚ್ಛವಾಗಿ ಆಗ್ತಾ ಇದೆ ಅಲೆಗಳ ಅಬ್ಬರ ಅಂತ. ಇನ್ನು ಪರ್ಪಲ್ ಕಲರ್ ನೇರಳೆ ಬಣ್ಣದ ಫ್ಲ್ಯಾಗನ್ನು ನೀವು ಕಂಡ್ರಿ ಅಂತಂದರೆ ಅಲ್ಲಿ ಅತಿ ಹೆಚ್ಚು ಡೇಂಜರಸ್ ಆದಂತಹ ಜಲಚರಗಳಿರ್ತವೆ, ಆದಷ್ಟು ಹುಷಾರಾಗಿರಿ ಅನ್ನೋಂಥದ್ದು ಇಂಡಿಕೇಶನ್ ಆಗಿರುತ್ತೆ. ಸೊ ಈ ಒಂದು ಮಾಹಿತಿ ನಿಮಗೂ ಕೂಡ ಹೆಲ್ಪ್ ಆಯಿತು ಅಂತ ಹೇಳ್ತಾ ಯಾರೆಲ್ಲ ಕಡೆದಾಗಿ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ, ರವೀನ್ ಕೊಪ್ಪದಿಂದ, ಹಾಗೆ ಪಾಂಡವಪುರದಿಂದ ಪುಟ್ಟರಾಜು ಅವರ ಸಂದೇಶ ಕೂಡ ಬಂದಿದೆ. ಹುಬ್ಬಳ್ಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶ ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕೆ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು ಅಂತ ಹೇಳ್ತಾ ಕಡೆಯ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ. ರಘು ದೀಕ್ಷಿತ್ ಅವರ ಧ್ವನಿಲಿ ಈ ಗೀತೆ ಮೂಡಿ ಬರ್ತಾ ಇದೆ. ಹ್ಯಾಪಿ ನ್ಯೂ ಇಯರ್ ಚಿತ್ರದ್ದು. ಹ್ಯಾಪಿ ನ್ಯೂ ಇಯರ್ ಆಗಲಿಕ್ಕೆ ಇನ್ನೂ ಒಂದು 5 ತಿಂಗಳು ಬಾಕಿ ಇದೆ, ಆದರೆ ಈಗಲೇ ಹ್ಯಾಪಿ ನ್ಯೂ ಇಯರ್ ಅಂತ ವಿಶ್ ಮಾಡ್ತಾ ಇರೋಣ. ಏನಂತೆ, ಪ್ರತಿದಿನವೂ ಕೂಡ ಖುಷಿ ಖುಷಿಯಾಗಿ ಕಳಿಬೇಕು. ರಘು ದೀಕ್ಷಿತ್ ಅವರ ಧ್ವನಿಯಲ್ಲಿ, ಹಾಗೆ ವಾಸುಕಿ ವೈಭವ್ ಮತ್ತು ರಾಘವೇಂದ್ರ ಕಾಮತ್ ಅವರ ಸಾಹಿತ್ಯ, ರಘು ದೀಕ್ಷಿತ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: PM ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿ

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
2: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು.
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
5: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
6: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
5: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತ.

0: cause of the tunnel collapse at the NHPC Teesta Stage 6 hydroelectric project at Samardang in Namche district in Sikkim yesterday. In a statement, NHPC informed that 11 casualties have been reported so far and several others are trapped inside the tunnel. The rescue operation is underway. Prime Minister Narendra Modi spoke to Sikkim Chief Minister Prem Singh Tamangole and assured all assistance. President and Vice President have expressed grief over the loss of lives in Sikkim. India and North Macedonia have agreed to enhance trade and investment while expanding cooperation in key sectors including information technology, agriculture, food processing, pharmaceuticals, textiles, biotechnology, tourism, hospitality and filmmaking. Addressing the media in Skopje, after talks with her North Macedonian counterpart, President Draupadi Murmu said both countries have reaffirmed the deep and friendly ties based on shared democratic values and mutual respect. President Murmu expressed confidence that her landmark visit, the first ever by an Indian president to North Macedonia, will further strengthen the multifaceted partnership between the two countries. From North Macedonia, she will travel to Romania after concluding her visit. The Madhya Pradesh Assembly passed the Uniform Civil Code Bill on the second day of its monsoon session today amid protests by the opposition. The bill will now be sent to the governor for assent. Once approved, the Uniform Civil Code will come into force in the state. Tribal communities have been kept outside the purview of the law. India Today summoned the Russian Charge d'Affaires Vladimir Ladanov following the attack on the commercial vessel MV Golden Leo on Sunday. The Ministry of External Affairs said that such attacks undermine the safety, security and stability of the international maritime commerce. In China Open Badminton, India's HS Pranoy's campaign ended in the opening round after losing to Malaysia's Leong Jun Hao in Guangzhou today. Lakshya Sen and Ayush Shetty are the other Indian entries in the men's singles draw. Devika Sehwag lost to Thai player Busanan Ongbam Rungnafan in the women's singles draw. The benchmark domestic equity indices ended in the negative zone today. The Sensex declined 238 points to close at 77,470. The Nifty lost 51 points to settle at 24,188. And that is the end of this news bulletin.
1: Akash. Musically yours. Akashwani FM Rainbow.
2: ಇದುವರೆಗೂ ವಾರ್ತೆಗಳನ್ನ ಕೇಳಿದ್ರೆ ಸ್ನೇಹಿತರೆ, ಇನ್ನೀಗ ಕೇಳಿ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ.
3: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನವ ಕರ್ನಾಟಕ ನಿರ್ಮಾತೃ ಅನಿಸಿಕೊಂಡವರು, ಗಾಂಧೀಜಿಯವರ ಅನುಯಾಯಿ, ಇಡೀ ಕರ್ನಾಟಕ ಗೌರವಿಸಿದ ರಾಜಕಾರಣಿ ಎಸ್ ನಿಜಲಿಂಗಪ್ಪನವರು. ಏಕೀಕರಣ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡವರು, ಸಜ್ಜನ ರಾಜಕಾರಣಿ, ಅನೇಕರಿಗೆ ಸ್ಫೂರ್ತಿ ಪ್ರೇರಣೆ ನೀಡಿದವರು. ಕರ್ನಾಟಕ ರತ್ನ, ನಾನು ಸಾಮಾನ್ಯರಲ್ಲಿ ಸಾಮಾನ್ಯ ಅಂದವರು ಸಿದ್ದವನಹಳ್ಳಿ ನಿಜಲಿಂಗಪ್ಪ.
4: ನಾವೇನಾದರೂ ಆಗ್ತೀವಿ ಅನ್ನೋದು ನಮಗೆ ಕನಸು ಮನಸ್ಸಿನಲ್ಲಿಲ್ಲ. ನಾವೇನಾದರೂ ಆಗಬೇಕು, ನಾವು ಮಂತ್ರಿಗಳಾಗಬೇಕು, ಅದಾಗಬೇಕು ಇದಾಗಬೇಕು ಅನ್ನೋದು ಕನಸು ಮನಸ್ಸಿನಲ್ಲೂ ನಮಗೆ ಯಾರಿಗೂ ಇರಲಿಲ್ಲ. ನಮಗೂ ಇರಲಿಲ್ಲ, ನಮ್ಮ ಮುಖಂಡರಿಗೂ ಇರಲಿಲ್ಲ, ಅದು ಇರಲಿಲ್ಲ. ಆದರೆ ನಾವು ಗೆಲ್ತೇವೆ, ಹೋರಾಟದಲ್ಲಿ ನಾವು ಯಶಸ್ವಿ ಆಗ್ತೇವೆ, ಮಹಾತ್ಮನೊಬ್ಬನ ಆಶೀರ್ವಾದ ಇದೆ ಅಂತಕ್ಕಂಥ ನಂಬಿಕೆ ಇತ್ತು ನಮಗೆ, ವಿಶ್ವಾಸ ಇತ್ತು. ಹ್ಯುಮಿಲಿಟಿ, ನಾವೊಂದು ಪಾಠ ಜೈಲಿನಲ್ಲಿ ಕಳೀತೇವೆ, ಅದು ಹೊರಗೆ ಬಂದಾಗೂ ಅದು ನಮ್ಮ ಜೀವನದಲ್ಲೇ ಹಾಸುಹೊಕ್ಕಾಗಿ ನಮ್ಮಲ್ಲಿ ಅದು ಬರ್ತದೆ, ಹ್ಯುಮಿಲಿಟಿ. ಇನ್ನೊಬ್ಬರ ವಿಚಾರದಲ್ಲಿ ಅವರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡಬೇಕು ಅಂತಕ್ಕಂಥ ಒಂದು ಪಾಠ ಕಲಿತೀವಲ್ಲಿ. ನಾವೆಲ್ಲರೂ ಒಂದೇ ಸಮ, ಅದು ಅದರ ಜೊತೆಗೆ ಒಂದು ಜನಸಾಮಾನ್ಯರಿಗಾಗಿ ನಾವು ಸೇವೆ ಮಾಡಬೇಕು ಅಂತಕ್ಕಂಥ ಒಂದು ಮನೋಧರ್ಮ ಮತ್ತು ಮನೋಧಾರ್ಢ್ಯ, ಒಂದು ಶಕ್ತಿ, ಒಂದು ನಿರ್ಧಾರ ನಮ್ಮಲ್ಲಿ ಉಂಟಾಗ್ತದೆ. ಬಾಕಿದವರೆಲ್ಲ ಆಗ್ತದೋ ಇಲ್ಲೋ ನನಗೆ ಗೊತ್ತಿಲ್ಲ, ಆಗುತ್ತೆ ಅಂತ ನನ್ನಲ್ಲಂತೂ ಉಂಟಾಯಿತು. ಬಡವರಿಗಾಗಿ ದುಡಿಬೇಕು, ಅವರಿಗೋಸ್ಕರ ನಾವು ಏನು ಸೇವೆ ಮಾಡೋದು ತಮ್ಮ ಕಷ್ಟವಲ್ಲ, ಚಿಕ್ಕದಲ್ಲ ಹಾಗೆ ಅಂಥೇಳಿ ನಾನು ನನಗೆ ಬಂದಿರತಕ್ಕಂಥದ್ದು ಒಂದು. ಅಲ್ಲಿಂದ ಬಂದಾಗ ಹಳ್ಳಿಯಲ್ಲಿ, ಯಾಕೆಂದರೆ ಸಾಕಷ್ಟು ಪ್ರಚಾರ ಮಾಡಿದ್ದೆ, ಪ್ರವಾಸ ಮಾಡಿದ್ದೆ, ಹಳ್ಳಿಗಳ ಉತ್ಪನ್ನ ಜಾಸ್ತಿ ಆಗದ ಹೊರತು, ಅವರ ಜೀವನದ ಮಟ್ಟ ಹೆಚ್ಚಾಗದ ಹೊರತು, ರೈತನಿಗೆ ಏನೇನು ಸವಲತ್ತುಗಳು ಬೇಕೋ ಅದೆಲ್ಲವೂ ಸರ್ಕಾರ ಮಾಡದ ಹೊರತು,

0: ಮತ್ತು ಜನಸಾಮಾನ್ಯರಿಗೆ ವಿದ್ಯಾಭ್ಯಾಸ ಆಗಿ ಅವರು ವಿದ್ಯಾವಂತರು ಜ್ಞಾನಿಗಳಾಗದ ಹೊರತು ಸ್ವತಂತ್ರ ಬಂದು ಜನಜೀವನದ ಮಟ್ಟ ಜಾಸ್ತಿ ಆಗಲಿಕ್ಕಿಲ್ಲ ಅನ್ನೋದು ಒಂದು ಇತ್ತು ನನ್ನ ಮನಸ್ಸಿನಲ್ಲಿ. ಅದು ಬಂತು ನನಗೆ, ಅದು ಇತ್ತು. ಸ್ವತಂತ್ರ ಸಂಪನ್ನೇ ಒಂದು ರಾಜಕೀಯ, ಅವ್ರನ್ನ ಓಡಿಸ್ಬೇಕು. ಸರ್ಕಾರ ಹೋಗಿ ನಮ್ಮ ಸರ್ಕಾರ ಬರಬೇಕು ಅನ್ನೋದೇ ರಾಜಕೀಯ. ಅದು ಅದರ ಹಾಸು ಹೊಕ್ಕಾಗಿರ್ತದೆ. ಸ್ವತಂತ್ರ ಬರಬೇಕು, ಅಧಿಕಾರವೂ ಬರಬೇಕು ಅನ್ನೋದು ಅದು ಇರ್ತದೆ. ಸ್ವತಂತ್ರವಾಗಿ ವೈಯಕ್ತಿಕವಾಗಿ ಬೇಕು ಅಂತ ಇದ್ರೂ ನಮಗೆ ನಮ್ಮ ಜನಕ್ಕೆ ಅಧಿಕಾರ ಬೇಕು, ನಮ್ಮ ರಾಷ್ಟ್ರದಲ್ಲಿ ನಾವೇ ಆಳ್ಬೇಕು ಅಂತಕ್ಕಂಥದ್ದು, ಸ್ವತಂತ್ರ ಬೇಕು ಅಂತ ಅವು ಹಾಸು ಹೊಕ್ಕಾಗಿ ಎರಡು ಒಟ್ಟಿಗೆ ಹೋಗ್ತಾ ಇದ್ವು. ಕಾಂಗ್ರೆಸ್ ಸದಸ್ಯನಾಗಿ ಸಾಕಷ್ಟು ಕೆಲಸ ಮಾಡಿದೆ, ಅದಾಯಿತು. ಆ ನಂತರ ಏನಾಯಿತು ಅಂದರೆ ಸ್ವತಂತ್ರ ಬರಬೇಕು ಅಂಥೇಳಿ ತೀರ್ಮಾನ ಆಯಿತು 1946ರಲ್ಲಿ ಒಂದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ರಾಜ್ಯಾಂಗ ಸಭೆ ಸೇರಬೇಕು ಅಂತಾಯಿತು. ನನಗೆ ಚುನಾವಣೆ ಆಯಿತು ಅಲ್ಲಿಗೆ, ಬೊಂಬೈ ಇದರಿಂದ ಕರ್ನಾಟಕದಿಂದ ನನಗೆ ಚುನಾವಣೆ ಆಯಿತು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ 1946 ನವೆಂಬರ್ನಿಂದ. ಅಲ್ಲಿ ರಾಜಕೀಯಕ್ಕೆ ಹೊಕ್ಕಂಗಾಯಿತು, ಮೆಂಬರ್ ಆದೆ. ಆ ಮೆಂಬರ್ ಆಗಿ 3 ವರ್ಷ ಕೆಲಸ ಮಾಡಿದ್ವು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಆಗಿ. ಅದು ರಾಜಕೀಯ, ಅದು ರಾಜ್ಯಾಂಗ ನಾವು ಕಲ್ಪಿಸಿಕೊಳ್ಳಲ್ಲ, ಕಾನ್ಸ್ಟಿಟ್ಯೂಷನ್ ಮಾಡಿದ್ವಲ್ಲ ನಾವು. ಅದಾಯಿತು. ಅದಾದ ನಂತರ ಸ್ವತಂತ್ರ ಬಂತು 1905. ಈಗ ಏನಾಗಿದೆ, ಈಗ ಆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಎಲೆಕ್ಷನ್ ನಡೀತು, ಅದೆಲ್ಲ ನಡೀತು. ಅದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಪಾರ್ಲಿಮೆಂಟೇ ಆಯಿತು ಆವಾಗ. ಪಾರ್ಲಿಮೆಂಟು ತಾತ್ಕಾಲಿಕವಾಗಿ 1-2 ವರ್ಷ ಅದು ಪಾರ್ಲಿಮೆಂಟ್ ಆಗಿತ್ತು, ಅದರಲ್ಲಿ ನಾನು ಸದ್ಯ ಮೆಂಬರ್ ಆಗಿದೆ. ಆ ನಂತರ ಚುನಾವಣೆ ಆಯಿತು, ಚುನಾವಣೆಗೆ ಬಂತು ಪಾರ್ಲಿಮೆಂಟು. ಯಾವಾಗ ರಾಜ್ಯಾಂಗ ಒಪ್ಕೊಂಡಾಯಿತು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಪ್ರಕಾರ ಎಲೆಕ್ಷನ್ ಆದಮೇಲೆ ಫಸ್ಟ್ ಎಲೆಕ್ಷನಲ್ಲಿ ನಾನು ಎಲೆಕ್ಟ್ ಆಗಿದೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಿಂದ. ಅಲ್ಲಿ ಪಾರ್ಲಿಮೆಂಟ್ಗೆ ಹೋದೆ, ಅಲ್ಲಿಂದ ಶುರು ಆಯಿತು ಅಲ್ಲಿ ಇಲ್ಲಿ ರಾಜಕೀಯ ಕಾರ್ಯರೂಪಕ್ಕೆ ಬಂತು. ನಾನು ಅದಾದೆ ಇದಾದೆ ಹೀಗಾದೆ.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಕರ್ನಾಟಕ ರತ್ನ ಎಸ್ ನಿಜಲಿಂಗಪ್ಪ ಅವರ ಮಾತುಗಳನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಿಕಾ ನಿಧಿಃ ಝಾಃ. ಆದೌ ಮುಖ್ಯಾಃ ವಾರ್ತಾಃ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಭಾವಿ ಪರೀಕ್ಷಾಸು ಪ್ರಶ್ನಪತ್ರ ಗೋಪ್ಯತಾ ಭಂಗಂ ನಿವಾರಯಿತುಂ ಸಮನ್ವಿತ ಪ್ರಯಾಸಾನಾಂ ಕೃತೆ ಆಹ್ವಾನಂ ವಿಹಿತಂ. ನೀಟ್ ಪ್ರಶ್ನಪತ್ರ ಪ್ರಕಟನ ದೋಷಿಣಾಂ ವಿರುದ್ಧಂ ಕಠೋರ ಕಾರ್ಯಾಚರಣಾಯ ಪ್ರಶಾಸನಸ್ಯ ದೃಢ ಸಂಕಲ್ಪಃ ಪುನರಾವರ್ತಿತಃ. ವಿಪಕ್ಷಸ್ಯ ವಿರೋಧ ಕಾರಣಾತ್ ಸಂಸದಃ ಉಭಯೋಃ ಸದನಯೋಃ ಕಾರ್ಯಾಚರಣಂ ಅದ್ಯ ಸ್ಥಗಿತಂ. ಸಿಕ್ಕಿಂಸ್ಯ ನಾಮಚಿ ಮಂಡಲೆ ನಿರ್ಮಾಣಾಧೀನಸ್ಯ ಸುರಂಗಸ್ಯ ನಿಪಾತೇನ ಏಕಾದಶ ಜನಾಃ ಮೃತಾಃ, ಬಹವಃ ಸಂಪ್ರತಿ ಅಂತಃ ನಿರುದ್ಧಾಃ ಸಂತಿ. ಆಪತ್ತುದ್ಧಾರ ಕಾರ್ಯಂ ದ್ರುತಗತ್ಯಾ ಪ್ರವರ್ತತೆ. ಭಾರತೋತ್ತರ ಮೆಸೊಡೇನಿಯಾ ದೇಶೌ ವ್ಯಾಪಾರ ವಿಸ್ತಾರಾಯ ತಥಾ ಪ್ರಮುಖ ಕ್ಷೇತ್ರೇಷು ಸಹಯೋಗಂ ದೃಢೀಕರ್ತುಂ ಸಹಮತೌ ಅಭವತಾಂ. ರಾಷ್ಟ್ರಪತಿನಾ ದ್ರೌಪದಿ ಮುರ್ಮುಃ ಇತ್ಯನಯಾ ಸ್ಕೋಪ್ಯೆ ನಗರೆ ಸಮಕಕ್ಷೈಃ ಸಹ ದ್ವಿಪಕ್ಷೀಯ ವಾರ್ತಾ ಚ ವಿಹಿತಾ. ಅಪಿ ಚ ವಾಣಿಜ್ಯಿಕ ಪೋತಂ ಪ್ರತಿ ಸಂಜಾತೇನ ಪ್ರಹಾರೇಣ ಚತುರ್ನಾಂ ಭಾರತೀಯ ನಾಗರಿಕಾಣಾಂ ನಿಧನಸ್ಯ ಪ್ರಕರಣೆ ಭಾರತೇನ ರೂಸ್ ದೇಶಸ್ಯ ರಾಜದೂತಃ ಆಹೂತಃ. ಅಥ ವಾರ್ತಾಃ ವಿಶದೀಕೃತ್ಯ. ಸಂಸತ್ ಭವನಸ್ಯ ಜಿಎಂಸಿ ಬಾಲಯೋಗಿ ಪ್ರೇಕ್ಷಾಗೃಹೆ ಅದ್ಯ ಮಂಗಲ ಮಿಲನ ಇತ್ಯಾಖ್ಯಃ ಎನ್ಡಿಎ ಸಂಸದೀಯ ದಲಸ್ಯ ಉಪವೇಶನಂ ಆಯೋಜಿತಂ. ಅಸ್ಮನ್ ಉಪವೇಶನೆ ಗಠಬಂಧನ ಸಹಯೋಗಿಭಿಃ ಭಾರತಸ್ಯ ಸುದೀರ್ಘಕಾಲಂ ಯಾವತ್ ಸೇವಾರತ ನಿರ್ವಾಚಿತ ಪ್ರಧಾನಮಂತ್ರಿತ್ವಸ್ಯ ಪದಾಲಂಕರಣಾಯ ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಅಭಿನಂದನ ಪ್ರಸ್ತಾವಃ ಪಾರಿತಃ. ವಾರ್ತಾಹರೈಃ ಸಹ ಸಂಭಾಷ್ಯಮಾಣಃ ಸಂಸದೀಯ ಕಾರ್ಯಮಂತ್ರೀ ಕಿರೇನ್ ರಿಜಿಜುಃ ಪ್ರತ್ಯಪಾದಯತ್ ಯತ್ ಉಪವೇಶನಾವಧೌ ಪ್ರಧಾನಮಂತ್ರಿಣಾ ಮೋದಿನಾ ಭವಿಷ್ಯೇ ದೇಶೇ ಸರ್ವಾಸಾಂ ಪರೀಕ್ಷಾಣಾಂ ಪ್ರಶ್ನಪತ್ರ ಪ್ರಕಟನ ರೋಧನಾಯ ಸರ್ವೈಃ ಹಿತಧಾರಕೈಃ ಸಹ

ಇನ್ನು ಸಾಧನೆಯ ಮುಖ್ಯ ಮೆಟ್ಟಿಲುಗಳು ಯಾವ್ದ್ಯಾವುದು ಅಂತ ನೋಡೋದಾದರೆ, ನಾವು ಏನನ್ನಾದರೂ ಸಾಧಿಸಬೇಕು ಎಂಬ ಸ್ಪಷ್ಟ ಚಿತ್ರಣ ಮೊದಲು ನಮ್ಮಲ್ಲಿರಬೇಕು, ಅಂದರೆ ಸ್ಪಷ್ಟವಾದ ಗುರಿ ಇರಬೇಕು. ಯಶಸ್ಸಿಗೆ ಯಾವುದೇ ಅಡ್ಡ ದಾರಿ ಇಲ್ಲ. ಕಠಿಣ ಶ್ರಮ ಅತ್ಯಗತ್ಯ, ನಿರಂತರ ಪರಿಶ್ರಮ ಮುಖ್ಯ. ಸಾಧನೆ ಎಂಬುದು ಒಂದೇ ರಾತ್ರಿಯಲ್ಲಿ ಸಿಗುವ ಆಟವಲ್ಲ, ಅದಕ್ಕೆ ನಿರಂತರ ಶಿಸ್ತು ಮತ್ತು ಕಾಯುವ ತಾಳ್ಮೆ ಬೇಕು. ಅದೇ ಶಿಸ್ತು ಮತ್ತು ತಾಳ್ಮೆ. ಸೋಲು ಸಾಧನೆಯ ಹಾದಿಯ ಮೊದಲ ಮೆಟ್ಟಿಲು. ತಪ್ಪುಗಳಿಂದ ಕಲಿಯುವುದೇ ನಿಜವಾದ ಸಾಧನೆ. ಸೋಲನ್ನು ಒಪ್ಪಿಕೊಳ್ಳುವ ಗುಣ ನಮ್ಮಲ್ಲಿರಬೇಕು. ಕನಸು ಕಾಣುವುದು ಸುಲಭ, ಆದರೆ ಅದನ್ನ ನನಸಾಗಿಸಲು ಬೆವರು ಹರಿಸುವುದೇ ಸಾಧನೆ. ನಿಮ್ಮ ಸಾಧನೆ ಎಷ್ಟು ಎತ್ತರದಲ್ಲಿರಬೇಕೆಂದರೆ ನಿಮ್ಮನ್ನು ನೋಡಿ ಆಡಿಕೊಂಡವರು ತಲೆ ಎತ್ತಿ ನೋಡುವಂತಾಗಬೇಕು. ಇತಿಹಾಸ ಓದುವವರಾಗಬೇಡಿ, ಇತಿಹಾಸ ಸೃಷ್ಟಿಸುವ ಸಾಧಕರಾಗಿ ಅಂತ ಹೇಳ್ತಾರಲ್ಲ ಹಾಗೆ.

0: ಇನ್ನು ಅವನಿ ಲೇಖರ, ಇವರ ಜೀವನವೇ ನಮಗೆ ದೊಡ್ಡ ಸ್ಫೂರ್ತಿ. ಅವನಿ ಲೇಖರ ಅವರು ಭಾರತದ ಅತ್ಯಂತ ಹೆಮ್ಮೆಯ ಮತ್ತು ಪ್ರಸಿದ್ಧ ಪ್ಯಾರಾಶೂಟರ್. ಅವರು ಪ್ಯಾರಾ ಒಲಿಂಪಿಕ್ನಲ್ಲಿ ಭಾರತದ ಪರವಾಗಿ ಐತಿಹಾಸಿಕ ಸಾಧನೆ ಮಾಡಿದ ಶ್ರೇಷ್ಠ ಕ್ರೀಡಾಪಟು. ಅವನಿ ಲೇಖರ ಅವರ ಜೀವನ ನಮಗೆಲ್ಲರಿಗೂ ಒಂದು ದೊಡ್ಡ ಪ್ರೇರಣೆ. ದೈಹಿಕ ಸವಾಲುಗಳನ್ನು ನಮ್ಮ ಯಶಸ್ಸಿಗೆ ಅಡ್ಡಿಯಾಗಲಾರವು. ಕಠಿಣ ಪರಿಶ್ರಮ ಮತ್ತು ಅಚಲವಾದ ಛಲವಿದ್ರೆ ಇಡೀ ಜಗತ್ತೇ ಮೆಚ್ಚುವಂತಹ ಸಾಧನೆ ಮಾಡಬಹುದು ಎಂಬುದನ್ನು ಸಾಬೀಪಡಿಸಿದ್ದಾರೆ ಅವನಿ ಲೇಖರ. ಇದಾಗಿತ್ತು ಈ ಹೊತ್ತಿನ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದದ್ದು ಶ್ರಾವ್ಯಾರುಮನೆ. ಹೀಗೆ ಕೇಳ್ತಾ ಇರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.
1: ಇದುವರೆಗೂ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮವನ್ನು ಕೇಳಿದರೆ ಸ್ನೇಹಿತರೆ, ಇನ್ನೀಗ ಕೇಳಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಪರಿಶಿಷ್ಟರ ಭೂಮಿ ಒತ್ತುವರಿ ಆರೋಪ, ಆರ್ಟ್ ಆಫ್ ಲಿವಿಂಗ್ ವಿರುದ್ಧ ಎಸ್ಐಟಿ ತನಿಖೆಗೆ ಸರ್ಕಾರ ಆದೇಶ. ಗ್ರಾಮ ಪಂಚಾಯಿತಿಗಳಿಗೆ 2186 ಕೋಟಿ ರೂಪಾಯಿ ಅನುದಾನ ಶೀಘ್ರವೇ ಬಿಡುಗಡೆ ಮಾಡುವಂತೆ ಕೇಂದ್ರ ಹಣಕಾಸು ಸಚಿವರಿಗೆ ಸಚಿವ ಈಶ್ವರ್ ವಿ ಖಂಡ್ರೆ ಮನವಿ. ಬೆಂಗಳೂರಿನ ಶಿವಾಜಿನಗರದಲ್ಲಿ ಫುಟ್ಪಾತ್ ತೆರವು ವೇಳೆ ಅಧಿಕಾರಿಗಳ ಮೇಲೆ ಹಲ್ಲೆ, 5 ಆರೋಪಿಗಳ ಬಂಧನ. ರಾಜ್ಯದಲ್ಲಿ ಬರಗಾಲ, ವಿಪತ್ತು ಘೋಷಣೆ ಮಾಡುವಂತೆ ರೈತ ಸಂಘಟನೆಗಳಿಂದ ಉಪಮುಖ್ಯಮಂತ್ರಿಗೆ ಮನವಿ. ವಾರ್ತೆಗಳ ವಿವರ. ವಿಶ್ವವಿದ್ಯಾಲಯ ಸೇರಿದಂತೆ ಪ್ರಮುಖ ಇಲಾಖೆಗಳಲ್ಲಿನ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ವಿಧಾನಸೌಧದಲ್ಲಿಂದು ವಿವಿಧ ಪರಿಶಿಷ್ಟ ಸಂಘಟನೆಗಳ ಮುಖಂಡರೊಂದಿಗೆ ಸಭೆ ನಡೆಸಿ ಸುದೀರ್ಘ ಸಮಸ್ಯೆಗಳನ್ನು ಆಲಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡುವ ಕುರಿತಂತೆ ಮುಖ್ಯಮಂತ್ರಿಯವರೊಂದಿಗೆ ಚರ್ಚಿಸಲಾಗುವುದು ಎಂದು ಹೇಳಿದ್ದಾರೆ. ಪರಿಶಿಷ್ಟ ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನ ಸರಿಯಾದ ಸಮಯಕ್ಕೆ ಸಿಗುತ್ತಿಲ್ಲ ಎಂಬ ಆರೋಪ ಕೇಳಿಬಂದಿದ್ದು, ಮುಂದಿನ ಆಯವ್ಯಯದಲ್ಲಿ ಸ್ಕಾಲರ್ಶಿಪ್ ಹಣವನ್ನು ಹೆಚ್ಚಿಸುವ ಕುರಿತಂತೆ ತೀರ್ಮಾನ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಜಾತಿ ಪ್ರಮಾಣ ಪತ್ರ ನೀಡಲು 21 ಸಮಯ ನೀಡಲಾಗಿದ್ದು ಯಾವುದೇ ಕಾರಣಕ್ಕೂ ವಿಳಂಬವಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಆರ್ಟ್ ಆಫ್ ಲಿವಿಂಗ್ನ ರವಿಶಂಕರ್ ಗುರುಜಿ ಅಧೀನದಲ್ಲಿ 270 ಎಕರೆ ಭೂಮಿ ಇದ್ದು, ಅದರಲ್ಲಿ 150 ಎಕರೆ ಭೂಮಿ ಪರಿಶಿಷ್ಟರಿಗೆ ಸೇರಿದ ಭೂಮಿಯಾಗಿದೆ. ಈ ಕುರಿತಂತೆ ಕಂದಾಯ ಇಲಾಖೆಯ ಬೆಂಗಳೂರು ವಿಭಾಗ ಆಯುಕ್ತರಾದಂಥ ಆದಿತ್ಯ ಆಮ್ಲಾ ಬಿಸ್ವಾಸ್ ಅಧ್ಯಕ್ಷತೆಯಲ್ಲಿ ಎಸ್ಐಟಿ ತನಿಖೆಗೆ ಸರ್ಕಾರ ಆದೇಶ ನೀಡಿದೆ. ಬೆಂಗಳೂರು ವಿಭಾಗೀಯ ಆಯುಕ್ತರು ಸಲ್ಲಿಸಿದ ವರದಿ ಮತ್ತು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ನಡೆಸಿದ ಸಮೀಕ್ಷೆಗಳ ಸಮಯದಲ್ಲಿ ಮಾಡಿದ ಅವಲೋಕನಗಳನ್ನು ಅನುಸರಿಸಿ ಕಂದಾಯ ಇಲಾಖೆ ಹೊರಡಿಸಿದ ಆದೇಶದಲ್ಲಿ ತಿಳಿಸಲಾಗಿದೆ. ಸರ್ಕಾರಿ ಆದೇಶದ ಪ್ರಕಾರ ಕಗ್ಗಲಿಪುರ ಗ್ರಾಮದ ಸರ್ವೆ ಸಂಖ್ಯೆ 46 ಮತ್ತು ಅಗರ ಮತ್ತು ಜಿಎಂಪಾಳ್ಯ ಗ್ರಾಮಗಳು ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳನ್ನು ಒಳಗೊಂಡ ಆರೋಪದ ಅತಿಕ್ರಮಗಳನ್ನು ಎಸ್ಐಟಿ ತನಿಖೆ ನಡೆಸಲಿದೆ. ಸರ್ಕಾರಿ ಭೂಮಿಯನ್ನು ವಿವಿಧ ಗುತ್ತಿಗೆ ಒಪ್ಪಂದಗಳ ಮೂಲಕ ಆಕ್ರಮಿಸಿಕೊಳ್ಳಲಾಗಿದ್ದು

0: ನಿರ್ದಿಷ್ಟ ಷರತ್ತುಗಳ ಅಡಿಯಲ್ಲಿ ನೀಡಲಾದ ಭೂಮಿಯನ್ನು ಮಾರಾಟ ಪತ್ರಗಳು ಮತ್ತು ಒಪ್ಪಂದಗಳ ಮೂಲಕ ವರ್ಗಾಯಿಸಲಾಗಿದೆ. ಸರ್ಕಾರಿ ಮತ್ತು ಸಾರ್ವಜನಿಕ ಭೂಮಿಯಲ್ಲಿ ಅಕ್ರಮ ರಚನೆಗಳನ್ನು ನಿರ್ಮಿಸಲಾಗಿದೆ ಎಂಬ ಆರೋಪಗಳನ್ನು ಪರಿಶೀಲಿಸುವ ಕಾರ್ಯವನ್ನು ಎಸ್ಐಟಿಗೆ ವಹಿಸಲಾಗಿದೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ನವದೆಹಲಿಯಲ್ಲಿ ಇಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನು ಭೇಟಿ ಮಾಡಿ ಪ್ರಸಕ್ತ ಸಾಲಿನಲ್ಲಿ ರಾಜ್ಯದ ಗ್ರಾಮ ಪಂಚಾಯಿತಿಗಳಿಗೆ ಬರಬೇಕಾದ 2,186 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡುವಂತೆ ಮನವಿ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಎಲ್ಲ ನಿಗದಿತ ಷರತ್ತುಗಳನ್ನು ಪಾಲಿಸಿದ್ದರೂ 15ನೇ ಹಣಕಾಸು ಆಯೋಗದ ಶಿಫಾರಸಿನಂತೆ 2025-2026 ಆರ್ಥಿಕ ವರ್ಷಕ್ಕೆ ಗ್ರಾಮ ಪಂಚಾಯಿತಿಗಳಿಗೆ ಹಂಚಿಕೆಯಾಗಿದ್ದ 2,186 ಕೋಟಿ ರೂಪಾಯಿ ಬಿಡುಗಡೆಯಾಗಿಲ್ಲ. ತಂತ್ರಾಂಶದ ತೊಡಕನ್ನೇ ಕಾರಣವಾಗಿಟ್ಟುಕೊಂಡು ಅನುದಾನ ತಡೆಹಿಡಿಯಲಾಗಿದೆ ಎಂಬ ಅಂಶವನ್ನು ಕೇಂದ್ರ ಸಚಿವರ ಗಮನಕ್ಕೆ ತಂದಿದ್ದಾರೆ. ಎಲ್ನಿನೋ ಪರಿಣಾಮದಿಂದಾಗಿ ರಾಜ್ಯದಲ್ಲಿ ಮಳೆಯ ಕೊರತೆಯಾಗಿದ್ದು ಗ್ರಾಮೀಣಾಭಿವೃದ್ಧಿಗೆ ತೊಡಕಾಗಿರುವುದಲ್ಲದೆ ಪರಿಸ್ಥಿತಿ ಬಿಗಡಾಯಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಕೂಡಲೇ ರಾಜ್ಯಕ್ಕೆ ಬರಬೇಕಾದ ಅನುದಾನ ಬಿಡುಗಡೆ ಮಾಡುವಂತೆ ಕೇಂದ್ರ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಸುರಕ್ಷಿತ ಪಾದಚಾರಿ ಮಾರ್ಗ ಅಭಿಯಾನದಲ್ಲಿ ಸರ್ಕಾರಿ ಪ್ರತಿನಿಧಿಗಳ ಮೇಲೆ ಹಲ್ಲೆ ನಡೆಸಿದ ಪ್ರತಿಯೊಬ್ಬರನ್ನು ಬಂಧಿಸಲಾಗುವುದು ಎಂದು ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಭೈರೇಗೌಡ ತಿಳಿಸಿದ್ದಾರೆ. ಈ ಬಗ್ಗೆ ಪೊಲೀಸ್ ಆಯುಕ್ತರು ಮತ್ತು ಬಿಬಿಎಂಪಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನವನ್ನು ಜಾರಿಗೊಳಿಸುವಾಗ ಸರ್ಕಾರಿ ಪ್ರತಿನಿಧಿಗಳ ಮೇಲೆ ಹಲ್ಲೆ ನಡೆಸುವುದು ಕಾನೂನಿನ ಗಂಭೀರ ಉಲ್ಲಂಘನೆಯಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಸಾರ್ವಜನಿಕ ಕರ್ತವ್ಯದಲ್ಲಿರುವಂತಹ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸುವ ಯಾರನ್ನೂ ಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಈಗಾಗಲೇ 5 ಮಂದಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದು ದಾಳಿಯ ಪ್ರಮುಖ ಸೂತ್ರಧಾರ ಬಸವರಾಜ ಪುದುಕೋಟೆಯನ್ನು ಶೀಘ್ರದಲ್ಲೇ ಬಂಧಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಎಲ್ಲ ದಾಳಿಕೋರರ ಮೇಲೆಯೂ ಸೆಕ್ಷನ್ 307 ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ಈ ನಡುವೆ ಅಧಿಕಾರಿಗಳು ಶಿವಾಜಿನಗರದಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವು ಕಾರ್ಯಾಚರಣೆ ಮುಂದುವರೆಸಿದ್ದಾರೆ. ಶಿವಾಜಿನಗರದಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಸುತ್ತಿದ್ದ ಜಿಬಿಎ ಅಧಿಕಾರಿಯ ಮೇಲೆ ನಡೆದ ಹಲ್ಲೆ ಅತ್ಯಂತ ಖಂಡನೀಯ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು ಕರ್ತವ್ಯ ನಿರ್ವಹಿಸುತ್ತಿದ್ದಂತಹ ಸರ್ಕಾರಿ ಅಧಿಕಾರಿಯ ಮೇಲೆ ಈ ರೀತಿಯ ಹಲ್ಲೆ ನಡೆಯುವುದು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ ಎಂದು ಹೇಳಿದ್ದಾರೆ. ಆರೋಪಿಗಳನ್ನು ತಕ್ಷಣವೇ ಬಂಧಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಅಧಿಕಾರಿಗಳ ಸುರಕ್ಷತೆಯನ್ನು ಖಚಿತಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಆಲಮಟ್ಟಿ ಜಲಾಶಯದ ಎತ್ತರವನ್ನು 519.60 ಮೀಟರ್ನಿಂದ 524.25 ಮೀಟರ್ಗೆ ಹೆಚ್ಚಿಸಲು ಭೂಸ್ವಾಧೀನ ಸೇರಿದಂತೆ ವಿವಿಧ ಕಾಮಗಾರಿಗಳಿಗೆ ಸುಮಾರು 80,000 ಕೋಟಿ ರೂಪಾಯಿ ಅಗತ್ಯವಿದೆ ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಆಲಮಟ್ಟಿ ಅಣೆಕಟ್ಟಿಗೆ ಭೇಟಿ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂದಿನ 3 ವರ್ಷಗಳಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಳಿಸಲು ಸರ್ಕಾರ ಬದ್ದವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೃಷ್ಣಾ ನದಿ ನೀರು ಹಂಚಿಕೆಯ ವಿಚಾರದಲ್ಲಿ ಮಹಾರಾಷ್ಟ್ರ, ತೆಲಂಗಾಣ ಹಾಗೂ ಆಂಧ್ರಪ್ರದೇಶ ರಾಜ್ಯಗಳ ನಡುವೆ ಇರುವ ವಿವಾದಗಳನ್ನು ಸೌಹಾರ್ದಯುತವಾಗಿ ಬಗೆಹರಿಸಲು ರಾಜ್ಯ ಸರ್ಕಾರ ಒಲವು ವ್ಯಕ್ತಪಡಿಸಿದ್ದು, ಕೇಂದ್ರ ಜಲಶಕ್ತಿ ಸಚಿವರು ಸಂಬಂಧಪಟ್ಟ ರಾಜ್ಯಗಳ ಸಭೆ ಕರೆಯಬೇಕು ಎಂದು ಒತ್ತಾಯಿಸಿದ್ದಾರೆ. ರಾಜ್ಯದ ವಿವಿಧ ನಗರಗಳಲ್ಲಿ ಕೈಗೊಳ್ಳಲಾಗುತ್ತಿರುವಂತಹ ನಗರಾಭಿವೃದ್ಧಿ ಹಾಗೂ ಕುಡಿಯುವ ನೀರು ಸರಬರಾಜು ಯೋಜನೆಗಳ ವಿಳಂಬ ಕಾಮಗಾರಿಗಳ ಕುರಿತು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮ ಕಚೇರಿಯಲ್ಲಿ ಇಂದು ನಡೆದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನಿಗದಿತ ಕಾಲಮಿತಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸದ ಗುತ್ತಿಗೆದಾರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ವಿವಿಧ ಯೋಜನೆಗಳ ಪ್ರಗತಿಯನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಕೆಲಸದಲ್ಲಿ ನಿರ್ಲಕ್ಷ್ಯ ವಹಿಸುವ ಮತ್ತು ಉದ್ದೇಶಪೂರ್ವಕವಾಗಿ ಕಾಮಗಾರಿ ವಿಳಂಬ ಮಾಡುವ ಗುತ್ತಿಗೆದಾರರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮಳೆ ಕೊರತೆಯಿಂದ ಬರದ ವಾತಾವರಣ ತೀವ್ರಗೊಂಡಿದ್ದು ರಾಜ್ಯಾದ್ಯಂತ ಬರಗಾಲ ವಿಪತ್ತು ಘೋಷಣೆ ಮಾಡಬೇಕು ಹಾಗೂ ಎನ್ಡಿಆರ್ಎಫ್ ಪರಿಹಾರ ಮಾನದಂಡ ವೈಜ್ಞಾನಿಕವಾಗಿ ನಿಗದಿ ಮಾಡಬೇಕು ಎಂದು ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಆಗ್ರಹಿಸಿದೆ. ಈ ಕುರಿತಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರಿಗೆ ರೈತ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ನೇತೃತ್ವದ ನಿಯೋಗ ಮನವಿ ಸಲ್ಲಿಸಿ ಮೈಸೂರು ದಸರಾವನ್ನು ಸರಳವಾಗಿ ಆಚರಿಸುವಂತೆ ಮನವಿ ಮಾಡಿತು. ರಾಜ್ಯಾದ್ಯಂತ ಜಲಾಶಯಗಳು ಭರ್ತಿಯಾಗದೆ ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ. ಬರ ಸಂಕಷ್ಟ ಇರುವ ಹಿನ್ನೆಲೆಯಲ್ಲಿ ರಾಷ್ಟೀಕೃತ ಖಾಸಗಿ ಹಾಗೂ ಸಹಕಾರಿ ಬ್ಯಾಂಕ್ಗಳ ಬೆಳೆ ಸಾಲ ಮನ್ನಾ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಬಿಜೆಪಿ ವತಿಯಿಂದ ಇದೇ 25-26ರಂದು ಎಸ್ಐಆರ್ ಮಹಾಸಂಪರ್ಕ ಅಭಿಯಾನ ಹಮ್ಮಿಕೊಳ್ಳಲಾಗಿದ್ದು 1 ಕೋಟಿ ಮನೆಗಳನ್ನು ತಲುಪುವ ಉದ್ದೇಶ ಇದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಎಸ್ಐಆರ್ ನಡೆಯುತ್ತಿದ್ದು ಬಿಜೆಪಿಯ ಎಲ್ಲ ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಹಿಂದಿನ ಚುನಾಯಿತ ಪ್ರತಿನಿಧಿಗಳು, ಕಾರ್ಯಕರ್ತರು ಈ ಅಭಿಯಾನದಲ್ಲಿ ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದ್ದಾರೆ. ಪ್ರತಿ ಕಾರ್ಯಕರ್ತರು ಕನಿಷ್ಠ 20 ಮನೆಗಳನ್ನು ತಲುಪಲು ನಿಗದಿಪಡಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ನರಗುಂದದಲ್ಲಿ ಹುತಾತ್ಮರಾದಂತಹ ರೈತರ ನೆನಪಿನಾರ್ಥ ಚಾಮರಾಜನಗರ ಜಿಲ್ಲಾ ಕೇಂದ್ರ ಗುಂಡ್ಲುಪೇಟೆ ಪಟ್ಟಣ ಹನೂರು ತಾಲೂಕಿನ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ರೈತ ಸಂಘ ರೈತ ಹುತಾತ್ಮ ದಿನ ಆಚರಿಸಿತು. ಕೋಲಾರ ಜಿಲ್ಲೆಯಲ್ಲಿ ಈ ಬಾರಿ ವಾಡಿಕೆ ಮಳೆಯಲ್ಲಿ ಕೊರತೆ ಕಂಡು ಬಂದಿರುವ ಹಿನ್ನೆಲೆಯಲ್ಲಿ ನಿರೀಕ್ಷಿತ ಬಿತ್ತನೆಯಾಗಿಲ್ಲ. ಜೊತೆಗೆ ರಾಸಾಯನಿಕ ಗೊಬ್ಬರಕ್ಕಿಂತ ಸಾವಯವ ಗೊಬ್ಬರಗಳಿಗೆ ಹೆಚ್ಚು ಬೇಡಿಕೆ ಇದೆ ಎಂದು ಜಿಲ್ಲಾಧಿಕಾರಿ ಡಾ ಎಂ ಆರ್ ರವಿ ತಿಳಿಸಿದ್ದಾರೆ. ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಜಗನ್ನಾಥ ಹಲಮಡಗಿ ಬಾಗಲಕೋಟೆಯಲ್ಲಿ ಜಿಲ್ಲಾಧಿಕಾರಿ ಸಂಗಪ್ಪ, ಜಿಲ್ಲಾ ಪಂಚಾಯಿತಿ ಸಿಇಒ ಗಜಾನನ ಬಾಲೆ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ದಾರ್ಥ ಗೋಯಲ್ ಅವರನ್ನು ಭೇಟಿ ಮಾಡಿ ಜಿಲ್ಲೆಯ ಮಕ್ಕಳ ಹಕ್ಕುಗಳ ರಕ್ಷಣೆ, ಶಿಕ್ಷಣ, ಸುರಕ್ಷತೆ, ಬಾಲ್ಯ ವಿವಾಹ ತಡೆ ಮತ್ತು ಪೋಕ್ಸೋ ಪ್ರಕರಣಗಳ ಕುರಿತು ಚರ್ಚೆ ನಡೆಸಿದ್ದಾರೆ. ದೋಷರಹಿತ ಮತ್ತು ಪಾರದರ್ಶಕ ಮತದಾರ ಪಟ್ಟಿ ಸಿದ್ದಪಡಿಸುವಲ್ಲಿ ವಿವಿಧ ರಾಜಕೀಯ ಪಕ್ಷಗಳು ಮತ್ತು ಸಾರ್ವಜನಿಕರು ಸಹಕರಿಸಬೇಕು ಎಂದು ವಿಜಯಪುರ ಜಿಲ್ಲಾಧಿಕಾರಿ ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಪರಿಶಿಷ್ಟರ ಭೂಮಿ ಒತ್ತುವರಿ ಆರೋಪ, ಆರ್ಟ್ ಆಫ್ ಲಿವಿಂಗ್ ವಿರುದ್ಧ ಎಸ್ಐಟಿ ತನಿಖೆಗೆ ಸರ್ಕಾರ ಆದೇಶ. ಗ್ರಾಮ ಪಂಚಾಯಿತಿಗಳಿಗೆ 1,186 ಕೋಟಿ ರೂಪಾಯಿ ಅನುದಾನ ಶೀಘ್ರವೇ ಬಿಡುಗಡೆ ಮಾಡುವಂತೆ ಕೇಂದ್ರ ಹಣಕಾಸು ಸಚಿವರಿಗೆ ಸಚಿವ ಈಶ್ವರ್ ಬಿ ಖಂಡ್ರೆ ಮನವಿ. ಬೆಂಗಳೂರಿನ ಶಿವಾಜಿನಗರದಲ್ಲಿ ಫುಟ್ಪಾತ್ ತೆರವು ವೇಳೆ ಅಧಿಕಾರಿಗಳ ಮೇಲೆ ಹಲ್ಲೆ, 5 ಆರೋಪಿಗಳ ಬಂಧನ. ರಾಜ್ಯದಲ್ಲಿ ಬರಗಾಲ ವಿಪತ್ತು ಘೋಷಣೆ ಮಾಡುವಂತೆ ರೈತ ಸಂಘಟನೆಗಳಿಂದ ಉಪಮುಖ್ಯಮಂತ್ರಿಗೆ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ.
3: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
4: 2025-26ನೇ ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
3: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
4: ನಿಮ್ಮ ಆದಾಯ ತೆರಿಗೆ ರಿಟರ್ನ್ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
3: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
5: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಇದು ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಸಮಯ ಆಗಿದೆ. 6:52 ಈ ಸಮಯ ಸನ್ಸೆಟ್ ಸುರಭಿ ಕಾರ್ಯಕ್ರಮದ ಸಮಯ. ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಸಾಕ್ತಾ ಸಾಕ್ತಾ ಹಾಗೆ ಮಾತಾಡ್ತಾ ಹೋಗೋಣ ಸ್ನೇಹಿತರೆ. ಮಾತಾಡ್ತಾ ಮಾತಾಡ್ತಾ ನಾವು ಕೆಲವರನ್ನ ಮರ್ತು ಹೋಗಿರ್ತೀವಿ, ಹಾಗೆ ಕೆಲವು ವಸ್ತುಗಳನ್ನ ಮರ್ತು ಹೋಗಿರ್ತೀವಿ. ಮರವು ಅನ್ನೋದು ಒಂದು ರೀತಿ ಒಂದು ವರ, ಆದರೆ ಇನ್ನೊಂದು ಕಡೆ ಶಾಪನ್ನು ಕೂಡ. ಹೌದು, ಎಷ್ಟೋ ವರ್ಷದ ನಂತರ ಒಬ್ಬರನ್ನ ಭೇಟಿ ಆಗಿಬಿಟ್ಟು ಅಯ್ಯೋ ನೀವು ಯಾರೂ ಗೊತ್ತೇ ಆಗಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟೆಲ್ಲ ನೋವಾಗೋದಿಲ್ಲ. ಎಷ್ಟು ವರ್ಷದ ನಂತರ ಭೇಟಿ ಆಗಿದ್ದೀವಿ, ನೀವು ಯಾರು ಅಂತ ನೆನಪಿಸ್ಕೊಂಡೇ ಇಲ್ಲ ಅಂತಂದರೆ ಆಹಾ ಎಷ್ಟೆಲ್ಲ ಕ್ವೆಶ್ಚನ್ ಮಾರ್ಕ್ಸ್ ಬರೋದಿಲ್ಲ. ಸೊ ಈ ಒಂದು ಮರವು ಅನ್ನೋದ್ರ ಬಗ್ಗೆ ನಾವು ಮಾತಾಡೋಣ ಇವತ್ತಿನ ಕಾರ್ಯಕ್ರಮದಲ್ಲಿ. ನೀವು ಕೂಡ ಬರೆದು ಕಳಿಸಿ, ಯಾವ ಒಂದು ವಸ್ತುನ ಯಾವಾಗಲೂ ಕೂಡ ಮರೆತು ಹೋಗ್ತೀರಿ? ಬಸ್ಸಿಗೆ ಹೋಗ್ತಾ ಇರಬೇಕಾದ್ರೆ ಪರ್ಸ್ ನೆನಪಾಗುತ್ತೆ, ಓ ಮೈ ಗಾಡ್ ನನ್ನ ಪರ್ಸ್ ಎಲ್ಲೋ ಬಿಟ್ಬಿಟ್ಟಿದ್ದೀನಿ, ಸಿಗ್ತಾ ಇಲ್ವಲ್ಲ ಅಂತ. ಆಕಸ್ಮಿಕ ನಮ್ಮ ಫೋನ್ನಲ್ಲಿನೇ ಇವಾಗ UPI ಎಲ್ಲ ಬಂದಿದೆ, ಹಾಗೆ ಎಲ್ಲ ಸಾಫ್ಟ್ ಕಾಪೀಸು ಕೂಡ ಇಟ್ಕೊಂಡಿರ್ತೀವಿ, ಅದು ಬ್ಯಾಕಪ್ ಇದ್ದರೆ ಓಕೆ. ಕೆಲವೊಂದು ಸರ್ತಿ ನಾವು ಫೋನ್ನೇ ಮರೆತು ಬಿಟ್ಟಿರ್ತೀವಿ, ಫೋನ್ ಇಲ್ಲ ಅಂತಂದರೆ ಕೆಲಸಗಳೇ ಆಗೋದಿಲ್ಲ, ಅಷ್ಟರ ಮಟ್ಟಿಗೆ ನಾವು ಡಿಪೆಂಡೆಂಟ್ ಆಗೋಗಿದ್ದೀವಿ. ಬಟ್ ಒಂದೊಂದು ಸರ್ತಿ ಅದು ಕೂಡ ಮರೆತು ಹೋಗ್ತೀವಿ. ಸೊ ಈ ಒಂದು ಮರವನ್ನ ಕಾಯಿಲೆ ಯಾವ ಒಂದು ಏಜ್ ಗ್ರೂಪ್ನೂ ಬಿಟ್ಟಿಲ್ಲ, ಪ್ರತಿಯೊಂದು ಏಜ್ ಗ್ರೂಪಲ್ಲೂ ಕೂಡ ಒಂದೊಂದು ವಸ್ತುನ ನಾವು ಹೀಗೆ ಮರಿತಾ ಹೋಗ್ತೀವಿ. ನೀವು ಈಗ ಬರೆದು ಕಳಿಸಿ ಸ್ನೇಹಿತರೆ, ಯಾವ ವಸ್ತುನ ಫ್ರೀಕ್ವೆಂಟಾಗಿ ಮರಿತಾನೆ ಇರ್ತೀನಪ್ಪ, ನನಗೆ ಎಷ್ಟೇ ಅದ್ರ ಬಗ್ಗೆ ಯೋಚನೆ ಮಾಡಿದ್ರು ಅದನ್ನ ಎತ್ತಿಟ್ಕೊಳ್ಬೇಕು ಅನ್ನೋದು ನೆನಪಿಗೆ ಬರೋದಿಲ್ಲ ಅನ್ನೋದಾದ್ರೆ ಯಾವ ವಸ್ತು ಬೇಗ ಬೇಗ ಸಂದೇಶವನ್ನು ಕಳಿಸ್ಕೊಡಿ ವಾಟ್ಸ್ಆ್ಯಪ್ ಮುಖಾಂತರ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013 9480901013. ಈ ಹೊತ್ತಲ್ಲಿ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ತೇಜ. ಮೊಟ್ಟ ಮೊದಲ ಗೀತೆ ಮೂಡಿ ಬರ್ತಾ ಇದೆ. ಹೌದು, ಮೊನಾ ಲಿಸಾ ಬರ್ತಾ ಇದ್ದಾರೆ. ಸೋನು ನಿಗಮ್ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ವಸುಂಧರಾ ದಾಸ್ ಅವರು ಕೂಡ ಧ್ವನಿ ಗೊಡಿಸಿದ್ದಾರೆ. ಕೆ ಕಲ್ಯಾಣ್ ಅವರ ಸಾಹಿತ್ಯ, ಹಾಗೆ ವೈಶಾಲ ವಾಲಿಶಾ ಹಾಗೆ ಸಂದೀಪ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೊನಾ ಲಿಸಾ ಚಿತ್ರದ ಟೈಟಲ್ ಟ್ರ್ಯಾಕ್ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ನಾವು ಸಾಕ್ತಾ ಇದ್ವಿ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ಹಾಗೆ ಮರವಿನ ಕುರಿತು ಕೂಡ ಮಾತಾಡ್ತಾ ಇದ್ವಿ. ಎಷ್ಟೋ ಜನ ಪರ್ಸ್ ಮರಿತೀವಿ, ಹಾಗೆ ಫೋನ್ ಮರಿತೀವಿ. ನೀವು ಕೂಡ ಯಾವುದನ್ನು ಮರಿತೀರಿ? ಮರೆತು ನಂತರ ಅದನ್ನು ನೆನಪಿಸ್ಕೊಂಡ್ರೆ ಆ ವಸ್ತು ನೋಡಿದಾಗ, ಓ ಇಲ್ಲೇ ಬಿಟ್ಟಿದ್ನಲ್ಲ, ಛೇ ಎಲ್ಲ ಕಡೆ ಹುಡುಕ್ತೆ, ಈ ಒಂದು ಜಾಗನ ಹುಡುಕೋದನ್ನು ಮರ್ತೇ ಬಿಟ್ನಲ್ಲ ಅನ್ನೋದು ಒಂದು ಸಿಲ್ಲಿ ಫೀಲಿಂಗ್ ಬರುತ್ತೆ. ಆವಾಗ ನಮ್ಮನ್ನು ನಾವೇ ನೋಡಿಕೊಂಡು, ನಮ್ಮನ್ನು ನಾವೇ ನೆನಪಿಸ್ಕೊಂಡು ನಗು ಕೂಡ ಬರುತ್ತೆ. ಬಹಳಷ್ಟು ಥಿಯರೀಸ್ ಕೂಡ ಇದೆ ಈ ಒಂದು ಮರುವಿನ ಕುರಿತು. ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಮಂಡಿಕಪ್ಪಲ್ ಕೃಪಾ ಅವರು, ಮಂಡಿಕಲ್ ಕೃಪಾ ಉಮೇಶ್ ಅವರು. ನಾನಂತೂ ರೇಡಿಯೋ ಕೇಳೋದನ್ನು ಮರೆಯೋದೇ ಇಲ್ಲ, ಯಾವುದೇ ಕಾರಣಕ್ಕೂ ಮರೆಯೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೊಂದು ಒಂದೊಂದು ಆ್ಯಕ್ಟಿವಿಟೀಸ್ ಅಂತೂ ಅಚ್ಚಳಿದೆ ಉಳಿದ್ಬಿಡುತ್ತೆ, ಅದು ನಮ್ಮ ಒಂದು ಜೀವನ ಶೈಲಿಯ ಭಾಗ ಕೂಡ ಆಗೋಗುತ್ತೆ ಅಂತ ಹೇಳಬೇಕು. ನೀವು ಕೂಡ ಸಂದೇಶವನ್ನು ಬರೆದು ಕಳಿಸಿ ಸ್ನೇಹಿತರೆ. ಯಾವ ವಸ್ತುನ ಯಾವಾಗಲೂ ಕೂಡ ಸದಾಕಾಲ ಮರೆತೋಗ್ಬಿಡ್ತೀನಿ, ಎಷ್ಟೇ ನೆನಪಿಸ್ಕೊಂಡ್ರೂ ಈ ವಸ್ತುನ ಪರ್ಮನೆಂಟಾಗಿ ನೆನ್ಪಿಟ್ಕೊಳ್ಳೋದಕ್ಕೆ ಸಾಧ್ಯವೇ ಆಗೋದಿಲ್ಲ, ಸದಾಕಾಲ ಅಲ್ಲಿ ಇಲ್ಲಿ ಮರಿತಾರೆ ಇರ್ತೀವಿ ಅಂತ ಹೇಳೋದಾದರೆ ಯಾವ ವಸ್ತು? ಕೆಲವು ಸರ್ತಿ ಕನ್ನಡಕ ಹಾಕೋರಂತೂ ಸಿಕ್ಕಾಪಟ್ಟೆ ಗೊಜ್ಲು, ಕನ್ನಡಕನೇ ಮರೆತು ಹೋಗ್ಬಿಡ್ತೀವಿ. ಸೊ ಆಚೆ ಬಂದು ಯಾವುದಾದ್ರು ಡಾಕ್ಯುಮೆಂಟು ಏನಾದರೂ ಪೇಪರ್ ಓದ್ತಿರುವಾಗ, ಓ ಕನ್ನಡಕ ತಂದಿಲ್ವಲ್ಲ ಅನ್ನೋದು ಆವಾಗ ನೆನಪಾಗತ್ತೆ. ಇನ್ನೂ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಬೆಳಿಗ್ಗೆ ಎದ್ದು ಎಸ್ ಹರಿಬರಿನಲ್ಲಿ ತಿಂಡಿ ಎಲ್ಲನೂ ಮಾಡಿ ಪ್ಯಾಕ್ ಮಾಡಿಬಿಟ್ಟು ಮನೇಲೇ ಇಟ್ಬಿಟ್ಟು ಹಾಗೆ ಆಫೀಸಿಗೆ ಹೋಗಿರ್ತಾರೆ. ಸೊ ಈ ಒಂದು ಸಂದರ್ಭ ಕೂಡ ನಡೆಯುತ್ತೆ ಆಫೀಸಲ್ಲಿ. ಅದು ಮಧ್ಯಾಹ್ನ ಟೈಮ್ ಬಂದಾಗ, ಓ ಮೈ ಗಾಡ್, ನಾನು ತಂದೇ ಇಲ್ವಲ್ಲ, ಇವತ್ತು ಲಂಚ್ ಬಾಕ್ಸ್ ತಂದಿಲ್ವಲ್ಲ ಅನ್ನೋ ಅಂತ ನೆನಪು ಕೂಡ ಕಾಡುತ್ತೆ. ನೀವು ಕೂಡ ಮರೆತು ಕಳಿಸಿ, ಯಾವ ವಸ್ತುನ ಯಾವಾಗಲೂ ಮರಿತೀರಿ? ಸೊ ಮರೆತು ಬಿಟ್ಟು ಹಾಗೆ ಪೇಚಾಡಿದಂತಹ ಸಂದರ್ಭ ಯಾವುದು ಅಂತ ವಾಟ್ಸ್ಆ್ಯಪ್ ಮುಖಾಂತರ ನಿಮ್ಮ ಸಂದೇಶ ಹರಿದು ಬರಲಿ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ ಎಸ್ ಪಿ ಬಿ ಅವರ ಧ್ವನಿಯಲ್ಲಿ, ಸೂಪರ್ ಹಿಟ್ ಗೀತೆ. ಸಹಕಾರ ಚಿತ್ರದ್ದು, ಜಯಶ್ರೀ ಅವರು ಕೂಡ ಧ್ವನಿಗೂಡಿಸಿದ್ದಾರೆ. ಕೆ ಕಲ್ಯಾಣ್ ಅವರ ಸಾಹಿತ್ಯ, ಹಾಗೆ ರಾಜೇಶ್ ರಾಮನಾಥ್ ಅವರ ಸಂಗೀತ ಸಂಯೋಜನೆಯಲ್ಲಿ ಹಾ ಕುಕ್ಕರೆ ಕೋಳಿ ಕುಕ್ತಾ ಇದೆ.

0: ಸುಮ್ಮನೆ ತಮಾಷೆಗೆ ಊಹಿಸ್ಕೋ, ಜಸ್ಟ್ ಥಿಂಕ್, ಕಲ್ಪಿಸ್ಕೋ. ತಾರೆ ತುಂಬಾನೇ ದೂರ, ನೀನೇ ಆ ತಾರೆ ಆದ್ರೆ. ಹೂವು ತುಂಬಾನೇ ಮುರಿದು, ನೀನೇ ಆ ಹೂ ಆದ್ರೆ. ಎಟುಕುವ ತಾರೆ ನಲಗದ ಹೂ ನೀನಾಗ್ತೀಯ. ಓಕೆ, ರಿಯಾಲಿಟಿ ಇನ್ ಇಮ್ಯಾಜಿನೇಷನ್. ರೈಟ್
1: ರೈಟ್
0: ಜೂಟ್
1: ಜೂಟ್.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
0: ಕನಸಿನ ಲೋಕಕ್ಕೆ.
1: ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ನಾವು ಸಾಕ್ತಾ ಇದ್ದೀವಿ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ಹಾಗೆ ನೆನಪಿನ ಬಗ್ಗೆ ಮಾತಾಡ್ತಾ ಇದ್ವಿ, ನೆನಪು ಅಲ್ಲ ಆ್ಯಕ್ಚುಲಿ ಮರವಿನ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಎಷ್ಟೆಲ್ಲ ನೆನಪಿಸ್ಕೊಂಡ್ರು ಕೆಲವೊಂದು ನೆನಪೇ ಆಗೋದಿಲ್ಲ ಅಲ್ವಾ? ಅಂತಹ ಒಂದು ಮರವು ಯಾರ್ಯಾರಿಗಿದೆಯಪ್ಪ ಅಂತ ಕೇಳಿದ್ದೆ. ಮೊಹಮ್ಮದ್ ನಾಗರಹಾಳ ರಾಯಚೂರಿನಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ನಮ್ಮ ಮನೆಯಲ್ಲಿ ನನ್ನ ವೈಫ್ ಏನೇನೋ ಹೇಳಿರ್ತಾರೆ, ಸೊ ಯಾವುದು ನೆನಪೇ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಒಂದು ರೀತಿ ಅಕ್ಷಮ್ಯ ಅಪರಾಧ ಆಗೋಗ್ಬಿಡತ್ತೆ ಮನೆಯಲ್ಲಿ ಅಂತ ಅನ್ಸುತ್ತೆ. ಇನ್ನು ನೆನಪಿಸ್ಕೊಂಡಿಲ್ಲ ಅಂತಂದರೆ ಮನೆಗೆ ಹೋದ್ಮೇಲೆ ಕತೆ ಹೇಗೆ? ಇದನ್ನು ಬಹುಶಃ ಬಹಳಷ್ಟು ಜನ ಈ ಒಂದು ಸಂದರ್ಭನ ಫೇಸ್ ಮಾಡಿರ್ತೀರಾ ಅಂತ ಅನಿಸುತ್ತೆ. ನೀವು ಕೂಡ ಬರೆದು ಕಳಿಸಿ. ಒಂದು ವಸ್ತುನ ಮರಿತೀವಿ, ಯಾವಾಗಲೂ ಸದಾಕಾಲ ಮರೆತು ಹೋಗ್ತಾ ಇರ್ತೀವಿ ಅನ್ನೋದಾದರೆ ಯಾವ ವಸ್ತು ಅಂತ. ಸ್ಕೂಲಲ್ಲಿರುವಾಗ ಅತ್ಯಂತ ಸೂಪರ್ ಹಿಟ್ ನೆನಪ ಅಂತಂದರೆ ಮ್ಯಾಮ್ ಮರೆತು ಹೋಯ್ತು ಅನ್ನೋವಂಥದ್ದು. ಸೊ ಹೋಮ್ವರ್ಕ್ ಮಾಡಿಲ್ಲ ಅಥವಾ ಯಾವುದಾದ್ರು ಅಸೈನ್ಮೆಂಟ್ ಕೊಟ್ಟು ಅದನ್ನು ನಾವು ಕಂಪ್ಲೀಟ್ ಮಾಡಿಲ್ಲ ಅಂತಂದರೆ ಆ ಒಂದು ಮರೆತು ಹೋಯ್ತು ಅನ್ನೋ ಪದ ಎಷ್ಟೊಂದು ಸರ್ತಿ ವರ ಆಗೋಗ್ಬಿಡತ್ತೆ, ಇನ್ನು ಎಷ್ಟೊಂದು ಸರ್ತಿ ಶಾಪ ಕೂಡ ಆಗೋಗ್ಬಿಡತ್ತೆ. ನಿನಗೆ ವಯಸ್ಸಾಯ್ತಾ, ಏನು ಕತೆ ಹಾಗೆ ಹೀಗೆ ಅಂತ ಮೇಡಮ್ ಬೈದಿದ್ದೂ ಬೈದಿದ್ದೇನೆ, ಆದ್ರೂ ಕೂಡ ನಾವು ಮರೆತು ಹೋಯ್ತು ಅನ್ನೋ ಪದ ಮಾತ್ರ ಮರೆಯೋದಿಲ್ಲ. ಸೊ ಈ ಒಂದು ಮರೆತು ಹೋಯ್ತು ಪದದ ಹಿಂದೆ ಎಷ್ಟೊಂದೆಲ್ಲ ಕಥೆಗಳಿದೆ. ನೀವು ಕೂಡ ಬರೆದು ಕಳಿಸಿ, ನೀವು ಯಾವ ವಸ್ತುನ ಯಾವಾಗಲೂ ಮರಿತೀರಿ, ಓ ಮೈ ಗಾಡ್ ಇದನ್ನು ಸದಾಕಾಲ ಮರಿತೀನಲ್ಲ ಅಂತ. ಕೆಲವೊಂದು ಸರ್ತಿ ಒಡವೆಗಳನ್ನು, ಎಸ್ಪೆಷಲಿ ಒಡವೆಗಳನ್ನು ಬಿಚ್ಚಿಟ್ಟಿರ್ತೀವಿ, ಆಮೇಲೆ ಎಲ್ಲಿಟ್ಟಿರ್ತೀವಿ ನೆನಪಾಗೋದಿಲ್ಲ. ಬೆಲೆ ಬಾಳುವಂತಹ ವಸ್ತುಗಳನ್ನು ಕಳ್ಕೊಂಡಿರೋಂಥದ್ದು ಕೂಡ ಉಂಟಾಗತ್ತೆ. ಸೊ ಈ ಒಂದು ಮರವಿನ ಜರ್ನಿನಲ್ಲಿ ನೆನಪನ್ನು ನೆನಪು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅಂಡಮಾನ್ ಚಿತ್ರದ ನೆನಪು ನೆನಪು ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ. ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ, ಹಂಸಲೇಖ ಅವರ ಸಾಹಿತ್ಯ ಹಾಗೆ ಅವರದೇ ಸಂಗೀತದಲ್ಲಿ.

ರೋಮ್ ರೋಮ್ ರೋಮಾಂಚನ ಅಂತ ರೋಮ್ನೆಲ್ಲ ಒಂದು ರೌಂಡ್ ಟೂರ್ ಹೊಡೆದು ಬಂದ್ಬಿಟ್ವಿ. ಪ್ಯಾರಿಸ್ ಪ್ರಣಯ ಚಿತ್ರದ ಗೀತೆ ಇದಾಗಿತ್ತು. ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯ ಹಾಗೆ ಪ್ರಯೋಗ ಅವರ ಸಂಗೀತ ಸಂಯೋಜನೆ. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ನಾವು ಸಾಕ್ತಾ ಇದ್ದೀವಿ, ಸಾಕ್ತಾ ಸಾಕ್ತಾ ಹಾಗೆ ನಿಲ್ಲುವಂಥ ಸಮಯ ಕೂಡ ಬಂದಿದೆ. ಕಾರ್ಯಕ್ರಮದ ಕಡೆಯಲ್ಲಿ ಇದ್ದೀವಿ. ಸಂಸತ್ ಸುರಭಿ ಕಾರ್ಯಕ್ರಮದಲ್ಲಿ ಇನ್ನು ಕಡೆಯದಾಗಿ ಯಾರು ಸಂದೇಶ ಕಳಿಸಿದ್ದಾರೆ ಅಂತ ನೋಡೋದಾದ್ರೆ ಭಾಗ್ಯ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಹೇಳ್ತಾ ಇದ್ದಾರೆ, ನೆನಪಿಲ್ಲ ಅಂತ ಹೇಳ್ತಿರ್ಲಿಲ್ಲ, ಅವತ್ತು ಏನಾದರೂ ಬುಕ್ ತಂದಿಲ್ಲ ಅಥವಾ ಏನಾದರೂ ಕೆಲಸ ಮಾಡ್ಕೊಂಡು ಹೋಗಿಲ್ಲ ಅಂತಂದರೆ ಹುಷಾರಿಲ್ಲ ಅಂತ ನೆಪ ಹೇಳ್ತಿದ್ದೆ ಅಂತ ಹೇಳ್ತಾ ಇದ್ದಾರೆ. ಆಹಾ, ನೆಪಗಳ ಬಗ್ಗೆ ಇನ್ನೊಂದು ಕಾರ್ಯಕ್ರಮ ಮಾಡಿದಾಗ ಇದನ್ನು ಹೈಲೈಟ್ ಮಾಡ್ಬೋದು ಆ್ಯಕ್ಚುಲಿ ಅಂತ ಅನ್ಸುತ್ತೆ. ಹೌದು, ಮರವಿನ ಕುರಿತು ನಾವು ಮಾತಾಡ್ತಾ ಇದ್ವಿ. ಬಹಳಷ್ಟು ಬಹಳಷ್ಟು ಕೆಲಸಗಳಲ್ಲಿ ಹಾಗೆ ಒತ್ತಡದಲ್ಲಿ ನಮ್ಮನ್ನು ನಾವು ಸಿಲುಕೊಂಡಾಗ ಈ ಒಂದು ಮರವು ಅನ್ನೋದು ಇನ್ನೂ ಅತಿ ಹೆಚ್ಚಾಗುತ್ತೆ ಅಂತ ಅನ್ಸುತ್ತೆ. ಬಹಳಷ್ಟು ವಸ್ತುಗಳನ್ನು ನಾವು ಮರೀತಾನೇ ಇರ್ತೀವಿ. ಹಾಗೆ ಹಲವಾರು ಉದಾಹರಣೆಗಳಿಗೆ ನಾವಾಗ ನಾವೇನೇ ಸಾಕ್ಷಿಯಾಗಿ ಹೋಗ್ತೀವಿ. ಬುಕ್ ಬದಲು ಬೇರೆ ಏನಾದರೂ ತೊಗೊಂಡು ಹೋಗಿರ್ತೀವಿ. ಹೀಗೆ ಇನ್ನೂ ಬಹಳಷ್ಟು ಬಹಳಷ್ಟು ಮರವು ಆ

ಆಗ್ತಾನೇ ಇರುತ್ತೆ. ಇನ್ನು ಎಸ್ಪೆಷಲಿ ಹೆಣ್ಮಕ್ಳಿಗಂತೂ ಬಯೋಲಾಜಿಕಲಿ ಹಾಗೆ ಸೈಕಲಾಜಿಕಲ್ ಚೇಂಜ್ ಆಗೋದು ಒಂದು ಮಗುವಿನ ನಂತರ ಕೂಡ. ಮಗು ಆದಮೇಲೆ ಅಂತೂ ಬಹಳಷ್ಟು ಜನಕ್ಕೆ ಎಷ್ಟೋ ವಿಚಾರಗಳೇ ಮರೆತೋಗ್ಬಿಡುತ್ತೆ. ಪಾಸ್ಟ್ದೆಲ್ಲನೂ ನಾನು ಇಲ್ಲಿ ಬಂದಿದ್ದನ್ನ, ನಾನು ಇದನ್ನು ಓದಿದ್ದ ಅನ್ನೋ ಮಟ್ಟಕ್ಕೂ ಕೂಡ ಮರು ಆವರಿಸುತ್ತೆ. ಹಾಗೆ ಇಟ್ಟ ವಸ್ತು ಇಟ್ಟ ಕಡೆ ಇರೋದೇ ಇಲ್ಲ, ಎಲ್ಲೋ ಒಂದು ಕಡೆ ಇಟ್ಟಿರ್ತೀವಿ, ಇನ್ನೆಲ್ಲೋ ಹುಡುಕ್ತಾ ಇರ್ತೀವಿ. ಸೊ ಇದು ಬಹಳನೇ ಕಾಮನ್. ಬಟ್ ಆದಷ್ಟು ಈ ಒಂದು ಮರುವಿನ ಗುಣ ಸ್ವಲ್ಪ ಮಟ್ಟಕ್ಕೆ ಇರಲಿ, ಜಾಸ್ತಿ ಆಗೋದು ಬೇಡ, ಜಾಸ್ತಿ ಆಗ್ತಾ ಆಗ್ತಾ ಆಲ್ಝೈಮರ್ಸ್ ಆಗೋದು ಕೂಡ ಉಂಟು. ಸೊ ಆದಷ್ಟು ಇದರ ಬಗ್ಗೆ ನಾವು ಕೂಡ ನಿಗಾ ವಹಿಸಿ ನಾವು ಯಾವ ವಸ್ತುವನ್ನು ಎಲ್ಲಿಟ್ಟಿರ್ತೀವಿ ಅದ್ರ ಬಗ್ಗೆ ಒಂಚೂರು ರೂಪುರೇಷೆಯನ್ನು ಕೂಡ ನಾವು ರೂಪಿಸ್ಕೊಳ್ಳೋಣ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗಿದ್ದು ತೇಜ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ. ಸೊ ಕಾರ್ಯಕ್ರಮಕ್ಕೆ ಚಟ ಬಾಯ್ ಬಾಯ್ ಹೇಳ್ತಾ ಇರೋದು ತೇಜ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿಹಿ. ಮುಖ್ಯಾಂಶಗಳು: ದೇಶದ ಜವಳಿ ರಫ್ತು ಶೇಕಡಾ 1.8% ಹೆಚ್ಚಳ, ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್. ದೇಶದ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯ 288 GW ಏರಿಕೆ, ಕೇಂದ್ರ ಸಚಿವ ಶ್ರೀಪಾದ್ ಯೆಸ್ಸೋ ನಾಯ್ಕ್. ಫಿಲಿಪೈನ್ಸ್ಗೆ ನಾಳೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಭೇಟಿ, ಆಸಿಯಾನ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗಿ. ಚೀನಾ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ನಾಳೆ ಪಿವಿ ಸಿಂಧು, ಉನ್ನತಿ ಹೂಡಾ ಮುಖಾಮುಖಿ. ವಾರ್ತೆಗಳ ವಿವರ: ಜಾಗತಿಕವಾಗಿ ಎದುರಾಗುವ ಅಡೆತಡೆಗಳು ಮತ್ತು ಭೌಗೋಳಿಕ ರಾಜಕೀಯ ಅಡೆತಡೆಗಳ ಹೊರತಾಗಿಯೂ ಕರಕುಶಲ ವಸ್ತುಗಳು ಸೇರಿದಂತೆ ಭಾರತದ ಜವಳಿ ಮತ್ತು ಉಡುಪುಗಳ ರಫ್ತು 2025-26 325,000 crore rupees ಹೆಚ್ಚಾಗಿದ್ದು ಶೇಕಡಾ 1.8% ಬೆಳವಣಿಗೆ ದಾಖಲಿಸಿದೆ. 2024-25 ರಫ್ತು 319,000 crore rupees ಹೆಚ್ಚಿತ್ತು. ಲೋಕಸಭೆಯಲ್ಲಿ ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್, ಜವಳಿ ಮತ್ತು ಉಡುಪು ಕ್ಷೇತ್ರದ ಜಾಗತಿಕ ಸ್ಪರ್ಧಾತ್ಮಕತೆ ಮತ್ತು ರಫ್ತು ಸಿದ್ಧತೆ ಬಲಪಡಿಸಲು ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ ಮತ್ತು ವಿವಿಧ ಉಪಕ್ರಮಗಳನ್ನು ಕೈಗೊಂಡಿದೆ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿ ಮೆಗಾ ಇಂಟಿಗ್ರೇಟೆಡ್ ಜವಳಿ ಪ್ರದೇಶಗಳು ಮತ್ತು ಉಡುಪು ಘಟಕಗಳ ಯೋಜನೆ, ಜವಳಿಗೆ ಉತ್ಪಾದನಾ ಸಂಬಂಧಿತ ಪ್ರೋತ್ಸಾಹ ಯೋಜನೆ, ರಾಷ್ಟೀಯ ತಾಂತ್ರಿಕ ಜವಳಿ ಮಿಷನ್, ಜವಳಿ ವಲಯದಲ್ಲಿ ಸಾಮರ್ಥ್ಯ ವೃದ್ಧಿಗಾಗಿ ಸಮರ್ಥ ಯೋಜನೆ ಮತ್ತು ರಫ್ತು ಉತ್ತೇಜನಾ ಮಿಷನ್ ಅಡಿಯಲ್ಲಿ ಮಾರುಕಟ್ಟೆ ಪ್ರವೇಶ ಬೆಂಬಲ ಮತ್ತು ಬಡ್ಡಿ ಸಬ್ಸಿಡಿ ಸೇರಿದಂತೆ ವಿವಿಧ ಘಟಕಗಳ ಪ್ರಾರಂಭವು ಈ ಉಪಕ್ರಮಗಳಲ್ಲಿ ಸೇರಿವೆ ಎಂದು ಮಾಹಿತಿ ನೀಡಿದ್ದಾರೆ. ದೇಶದಲ್ಲಿ ನವೀಕರಿಸಬಹುದಾದಂತಹ ಇಂಧನ ಸಾಮರ್ಥ್ಯ 2014 76 GW ಈ ವರ್ಷದ ಜೂನ್ 30 ವೇಳೆಗೆ 288 GW ಏರಿಕೆಯಾಗಿದೆ ಎಂದು ಕೇಂದ್ರ ನವೀಕರಿಸಬಹುದಾದಂತಹ ಇಂಧನ ಖಾತೆ ರಾಜ್ಯ ಸಚಿವ ಶ್ರೀಪಾದ್ ಯೆಸ್ಸೋ ನಾಯ್ಕ್ ತಿಳಿಸಿದ್ದಾರೆ. ರಾಜ್ಯಸಭೆಯಲ್ಲಿ ಇಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಸಚಿವರು, ಸೌರಶಕ್ತಿಯ ಸ್ಥಾಪಿತ ಸಾಮರ್ಥ್ಯ 162 GW ಹೆಚ್ಚು, ಪವನ ವಿದ್ಯುತ್ ಸುಮಾರು 58 GW, ಜಲವಿದ್ಯುತ್ 57 GW ಮತ್ತು ಜೈವಿಕ ವಿದ್ಯುತ್ 11 GW ಹೆಚ್ಚು ಎಂದು ಹೇಳಿದ್ದಾರೆ. 2013-14 ಆರ್ಥಿಕ ವರ್ಷದಿಂದ 2025-26 ಆರ್ಥಿಕ ವರ್ಷಕ್ಕೆ ಹೋಲಿಸಿದರೆ ದೇಶದಲ್ಲಿ ನವೀಕರಿಸಬಹುದಾದಂತಹ ಇಂಧನ ವಲಯ ಸುಮಾರು $46 billion ವಿದೇಶಿ ನೇರ ಹೂಡಿಕೆ FDI ಅನ್ನು ಆಕರ್ಷಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಈ ಅವಧಿಯಲ್ಲಿ 12 ಸಾರ್ವಜನಿಕ ವಲಯದ ಬ್ಯಾಂಕುಗಳು, ಹಣಕಾಸು ಸಂಸ್ಥೆಗಳು ನವೀಕರಿಸಬಹುದಾದಂತಹ ಇಂಧನ ವಲಯಕ್ಕೆ 1,00,000 crore rupees ಹೆಚ್ಚು ಹಣವನ್ನು ವಿನಿಯೋಗಿಸಿವೆ ಎಂದು ಸಚಿವ ಶ್ರೀಪಾದ್ ಯೆಸ್ಸೋ ನಾಯ್ಕ್ ಮಾಹಿತಿ ನೀಡಿದ್ದಾರೆ. ಮಾದಕ ದ್ರವ್ಯ ನಿಯಂತ್ರಣ ಬ್ಯೂರೋ NCB 27 ದೇಶಗಳೊಂದಿಗೆ ದ್ವಿಪಕ್ಷೀಯ ಒಪ್ಪಂದಗಳು ಮತ್ತು 19 ದೇಶಗಳೊಂದಿಗೆ ತಿಳಿವಳಿಕೆ ಒಪ್ಪಂದದ ಮೂಲಕ ಮಾದಕ ದ್ರವ್ಯ ನಿಯಂತ್ರಣದಲ್ಲಿ ಅಂತಾರಾಷ್ಟೀಯ ಸಹಕಾರ ಬಲಪಡಿಸಿದೆ ಎಂದು ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಹೇಳಿದ್ದಾರೆ. ಲೋಕಸಭೆಯಲ್ಲಿಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಸಚಿವರು, ಮಾದಕ ದ್ರವ್ಯಗಳ ಅಕ್ರಮ ಸಾಗಾಣೆ ಪರಿಶೀಲಿಸಲು ಮತ್ತು ತಡೆಯಲು ಸರ್ಕಾರ ವಿವಿಧ ಕ್ರಮಗಳನ್ನು ತೆಗೆದುಕೊಂಡಿದೆ. ಮಾದಕ ದ್ರವ್ಯ ಸಾಗಣೆ ಮತ್ತು ಮಾದಕ ದ್ರವ್ಯ

0: ದುರುಪಯೋಗದ ಸವಾಲನ್ನು ಪರಿಹರಿಸಲು ಮಾದಕ ದ್ರವ್ಯ ನಿಯಂತ್ರಣದ ವಿಷನ್ ಡಾಕ್ಯುಮೆಂಟ್ ಅನ್ನು ಕಳೆದ ತಿಂಗಳು ಬಿಡುಗಡೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಮ್ಯಾನ್ಮಾರ್, ನೇಪಾಳ, ಥೈಲ್ಯಾಂಡ್, ಶ್ರೀಲಂಕಾ, ಇಂಡೋನೇಷ್ಯಾ, ಸಿಂಗಾಪುರ ಮತ್ತು ಅಮೆರಿಕದಂತಹ ದೇಶಗಳೊಂದಿಗೆ ಮಾದಕ ದ್ರವ್ಯ ಸಂಬಂಧಿತ ವಿಷಯಗಳ ಕುರಿತು ಭಾರತ ನಿಯಮಿತವಾಗಿ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸುತ್ತದೆ. ಎನ್ಸಿಬಿ ಬಲಪಡಿಸಲು ದೇಶಾದ್ಯಂತ ವಲಯ ಕಚೇರಿಗಳನ್ನು 13-30 ಹೆಚ್ಚಿಸಲಾಗಿದೆ ಎಂದು ಸಚಿವ ನಿತ್ಯಾನಂದ ರೈ ಮಾಹಿತಿ ನೀಡಿದ್ದಾರೆ. ಈಶಾನ್ಯ ಪ್ರದೇಶ ಅಭಿವೃದ್ಧಿ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಮತ್ತು ಮೇಘಾಲಯ ಮುಖ್ಯಮಂತ್ರಿ ಕಾರ್ನಾಡ್ ಸಂಗ್ಮಾ ಅವರು ಲಕಡಾಂಗ್ ಅರಿಶಿನ ಮಿಷನ್ ಗೋಲ್ಡನ್ ಸ್ಪೈಸ್ಗೆ ಚಾಲನೆ ನೀಡಿದರು. ಮಿಷನ್ ಗೋಲ್ಡನ್ ಸ್ಪೈಸ್ ಎಂಬುದು ಸಚಿವಾಲಯದ ಉಪಕ್ರಮವಾಗಿದ್ದು 175 ಕೋಟಿ ರೂಪಾಯಿ ವೆಚ್ಚದ ಯೋಜನೆಯಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ, ವಿಶ್ವದ ಅತಿ ಹೆಚ್ಚು ನೈಸರ್ಗಿಕವಾಗಿ ಕಂಡುಬರುವ ಕರ್ಕ್ಯುಮಿನ್ ಅಂಶದೊಂದಿಗೆ ಲಕಡಾಂಗ್ ಅರಿಶಿನವು ತನ್ನ ಅಸಾಧಾರಣ ಗುಣಮಟ್ಟಕ್ಕಾಗಿ ಜಾಗತಿಕವಾಗಿ ಮೆಚ್ಚುಗೆಯನ್ನು ಪಡೆದಿದೆ. ಇದು ಭಾರತದ ಅತ್ಯಂತ ವಿಶಿಷ್ಟ ಕೃಷಿ ಸಂಪತ್ತಿನಲ್ಲಿ ಒಂದಾಗಿದೆ ಎಂದು ಹೇಳಿದ್ದಾರೆ. ಈ ಯೋಜನೆಯು 7,000 ಹೆಕ್ಟೇರ್ಗಳಿಗೆ ಕೃಷಿಯನ್ನು ವಿಸ್ತರಿಸುತ್ತದೆ, ರೈತರ ಆದಾಯವನ್ನು ದ್ವಿಗುಣಗೊಳಿಸುತ್ತದೆ, 3,000ಕ್ಕೂ ಹೆಚ್ಚು ಮಹಿಳಾ ನೇತೃತ್ವದ ಉದ್ಯೋಗಗಳನ್ನು ಸೃಷ್ಟಿಸುತ್ತದೆ ಮತ್ತು 2028-29 ಆರ್ಥಿಕ ವರ್ಷದ ವೇಳೆಗೆ 100 ಕೋಟಿ ರೂಪಾಯಿ ಮೌಲ್ಯದ ಲಕಡಾಂಗ್ ಅರಿಶಿನ ಆರ್ಥಿಕತೆಯನ್ನು ನಿರ್ಮಿಸುತ್ತದೆ ಎಂದು ತಿಳಿಸಿದ್ದಾರೆ. ಸಾಮಾಜಿಕ ಹೋರಾಟಗಾರ ಸೋನಂ ವಾಂಗ್ಚುಕ್ ಅವರನ್ನು ದೆಹಲಿಯ ಸರ್ಫಟ್ ಜಂಗ್ ಆಸ್ಪತ್ರೆಯಿಂದ ಗುರುಗ್ರಾಮದ ಮೇದಾಂತ ಆಸ್ಪತ್ರೆಗೆ ತಕ್ಷಣ ಸ್ಥಳಾಂತರಿಸುವಂತೆ ದೆಹಲಿ ಹೈಕೋರ್ಟ್ ಆದೇಶ ನೀಡಿದೆ. ಸೋನಂ ವಾಂಗ್ಚುಕ್ ಅವರ ಪತ್ನಿ ಗೀತಾಂಜಲಿ ಆಂಗ್ಮು ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ದೆಹಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಡಿಕೆ ಉಪಾಧ್ಯಾಯ ಮತ್ತು ನ್ಯಾಯಮೂರ್ತಿ ತೇಜಸ್ ಕರಿಯಾ ಅವರನ್ನು ಒಳಗೊಂಡ ನ್ಯಾಯಪೀಠ ಈ ಆದೇಶ ನೀಡಿದೆ. ವಾಂಗ್ಚುಕ್ ಅವರನ್ನು ದಿನದ 24 ಗಂಟೆ ಮೇಲ್ವಿಚಾರಣೆ ಮಾಡಲು ತಜ್ಞರ ತಂಡವನ್ನು ರಚಿಸುವಂತೆ ಮೇದಾಂತ ಆಸ್ಪತ್ರೆಯ ನಿರ್ದೇಶಕರಿಗೆ ನ್ಯಾಯಪೀಠ ನಿರ್ದೇಶನ ನೀಡಿತು. ಅಲ್ಲದೆ ಗೀತಾಂಜಲಿ ಆಂಗ್ಮೋ ಅವರು ಬಯಸಿದಾಗಲೆಲ್ಲ ಆಸ್ಪತ್ರೆಯಲ್ಲಿ ತಮ್ಮ ಪತಿಯನ್ನು ಭೇಟಿ ಮಾಡಲು ಅವಕಾಶ ನೀಡಬೇಕೆಂದು ಹೈಕೋರ್ಟ್ ಆದೇಶ ನೀಡಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ವಿರುದ್ಧ ನವದೆಹಲಿಯಲ್ಲಿ ನಿನ್ನೆ ನಡೆದ ಪ್ರತಿಭಟನೆ ವೇಳೆ ಪ್ರತಿಭಟನಾಕಾರರ ವಿರುದ್ಧ ಪೊಲೀಸ್ ಪಡೆಗಳು ಪೆಲೆಟ್ ಗನ್ಗಳನ್ನು ಬಳಸಿವೆ ಎಂದು ಹೇಳುವ ಮೂಲಕ ಸಾಮಾಜಿಕ ಮಾಧ್ಯಮ ಪೋಸ್ಟರ್ಗಳನ್ನು ಸರ್ಕಾರ ತಳ್ಳಿಹಾಕಿದೆ. ಪ್ರತಿಭಟನಾಕಾರರ ವಿರುದ್ಧ ಪೊಲೀಸರು ಮೊಳೆಗಳು ಅಳವಡಿಸಲಾದ ಲಾಠಿಗಳನ್ನು ಬಳಸಿದ್ದಾರೆ ಎಂದು ಆರೋಪಿಸಿರುವ ಸಾಮಾಜಿಕ ಮಾಧ್ಯಮ ಹೇಳಿಕೆಗಳನ್ನು ಸರ್ಕಾರ ನಿರಾಕರಿಸಿದೆ. ಕೇಂದ್ರ ಸರ್ಕಾರದ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕವು ಈ ಹೇಳಿಕೆಗಳು ನಕಲಿ ಎಂದು ಸ್ಪಷ್ಟಪಡಿಸಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ನಾಳೆ ತಮಿಳುನಾಡಿನ ಕೊಯಮತ್ತೂರು ಮತ್ತು ತಿರುಪೂರ್ಗೆ ಭೇಟಿ ನೀಡಲಿದ್ದಾರೆ. ತಮ್ಮ ಭೇಟಿಯ ವೇಳೆ ಅವರು ಕೊಯಮತ್ತೂರಿನ ಜಿಕೆಎನ್ಎಂ ನರ್ಸಿಂಗ್ ಕಾಲೇಜಿನ ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ. ಬಳಿಕ ತಿರುಪೂರಿನ ಅವಿನಾಶಿನಲ್ಲಿರುವಂತಹ ಅವಿನಾಶಿ ಲಿಂಗೇಶ್ವರ ಶಿವನ ದೇಗುಲಕ್ಕೆ ಅವರು ಭೇಟಿ ನೀಡಲಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ನಾಳೆಯಿಂದ ಫಿಲಿಪೈನ್ಸ್ನ ಮನಿಲಾಕ್ಕೆ 2 ದಿನಗಳ ಭೇಟಿಯನ್ನು ನೀಡಲಿದ್ದು ಆಸಿಯಾನ್ ಭಾರತ ಪೂರ್ವ ಏಷ್ಯಾ ಶೃಂಗಸಭೆ ಮತ್ತು ಆಸಿಯಾನ್ ಪ್ರಾದೇಶಿಕ ಸಭೆ ಸೇರಿದಂತೆ ಆಸಿಯಾನ್ ವಿದೇಶಾಂಗ ಸಚಿವರ ಮಟ್ಟದ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಆಸಿಯಾನ್ ಸಂಬಂಧಿತ ಸಭೆಗಳ ಹೊರತಾಗಿ ವಿದೇಶಾಂಗ ಸಚಿವರು ಆಸ್ಟ್ರೇಲಿಯಾ, ಜಪಾನ್ ಮತ್ತು ಅಮೆರಿಕದ ವಿದೇಶಾಂಗ ಸಚಿವರೊಂದಿಗೆ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಈ ವೇಳೆ ಅವರು ದ್ವಿಪಕ್ಷೀಯ ಸಭೆಗಳನ್ನು ನಡೆಸುವ ನಿರೀಕ್ಷೆ ಇದೆ. ಈ ಭೇಟಿಯು ಆಕ್ಟ್ ಈಸ್ಟ್ ನೀತಿಯ ಅಡಿಯಲ್ಲಿ ಆಸಿಯಾನ್ನೊಂದಿಗೆ ಭಾರತದ ಆಳವಾದ ಸಂಬಂಧವನ್ನು ಒತ್ತಿ ಹೇಳುತ್ತದೆ ಮತ್ತು ಆಸಿಯಾನ್ ಭಾರತ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ತನ್ನ ಬಲವಾದ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಇಂದು ಜೆಮ್ಸ್ ಆಫ್ ಇಂಡಿಯಾ ಚಾಲೆಂಜ್ನ ಪ್ರಾಯೋಗಿಕ ಹಂತವನ್ನು ಪ್ರಾರಂಭಿಸಿದೆ. ಇದು ತಳಮಟ್ಟದ ಡಿಜಿಟಲ್ ಸೃಜನಕಾರರನ್ನು ಗುರುತಿಸಲು, ಪೋಷಿಸಲು ಮತ್ತು ಉತ್ತೇಜಿಸಲು ರಾಷ್ಟ್ರವ್ಯಾಪಿ ಉಪಕ್ರಮವಾಗಿದೆ. ವೇವ್ಸ್ ಒಟಿಟಿ ಅಡಿಯಲ್ಲಿ ಮೈ ವೇವ್ಸ್ ವೇದಿಕೆಯಲ್ಲಿ ಆರಂಭಿಸಲಾದ ಈ ಸ್ಪರ್ಧೆಯು ನಾಗರಿಕರು ತಮ್ಮ ಜಿಲ್ಲೆಗಳ ವಿಶಿಷ್ಟ ಕಥೆಗಳು ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಪ್ರದರ್ಶಿಸುವ ಕಿರು ವಿಡಿಯೋಗಳನ್ನು ರಚಿಸಲು ಆಹ್ವಾನಿಸುತ್ತದೆ. ಭಾಗಿಯಾಗುವವರು ಆಗಸ್ಟ್ 1-31 ಮೈ ವೇವ್ಸ್ ವೇದಿಕೆಯಲ್ಲಿ ಮೈ ವೇವ್ಸ್ ವಿಭಾಗದ ಮೂಲಕ 1-3 ನಿಮಿಷಗಳ ವಿಡಿಯೋಗಳನ್ನು ಸಲ್ಲಿಸಬಹುದು. ಪ್ರಾಯೋಗಿಕ ಹಂತವು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಅರುಣಾಚಲ ಪ್ರದೇಶ, ಚಂಡೀಗಢ, ದಾದ್ರಾ ಮತ್ತು ನಗರ ಹವೇಲಿ, ದಮನ್ ಮತ್ತು ಡಿಯು, ಗೋವಾ ಮತ್ತು ಲಡಾಖ್ ಅನ್ನು ಒಳಗೊಂಡಿದೆ. ಈ ಉಪಕ್ರಮವು ಪ್ರತಿ ಜಿಲ್ಲೆಗೆ 20 ಸೃಜನಕಾರರಿಗೆ

0: ತಲಾ 50,000 ರೂಪಾಯಿಗಳ ಜಿಲ್ಲಾ ಮಟ್ಟದ ಪ್ರಶಸ್ತಿ, 2,00,000 ರೂಪಾಯಿಗಳ ರಾಜ್ಯ ಮಟ್ಟದ ಪ್ರಶಸ್ತಿ ಮತ್ತು ರಾಷ್ಟ್ರವ್ಯಾಪಿ ಬಿಡುಗಡೆಯ ಸಮಯದಲ್ಲಿ 5,00,000 ರೂಪಾಯಿಗಳ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. ಇದರ ಯಶಸ್ಸಿನ ಆಧಾರದ ಮೇಲೆ ಕಾರ್ಯಕ್ರಮಗಳನ್ನು ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ವಿಸ್ತರಣೆ ಮಾಡಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಚೀನಾ ಓಪನ್ ಬ್ಯಾಡ್ಮಿಂಟನ್ನಲ್ಲಿ ಭಾರತದ HS ಪ್ರಣಾಯ್ ಚಾಂಗ್ಝೌನಲ್ಲಿ ಇಂದು ಮಲೇಷ್ಯಾದ ಲಿಯಾಂಗ್ ಜುನ್ ಹಾವೋ ವಿರುದ್ಧ 21-10, 21-14 ಅಂತರದಲ್ಲಿ ಸೋತ ನಂತರ ಪಂದ್ಯಾವಳಿಯಿಂದ ಹೊರಬಿದ್ದರು. ಭಾರತದ ಶಟ್ಲರ್ ಪಿವಿ ಸಿಂಧು ನಾಳೆ ನಡೆಯುವ ಮಹಿಳಾ ಸಿಂಗಲ್ಸ್ ವಿಭಾಗದ 32ನೇ ಸುತ್ತಿನ ಪಂದ್ಯದಲ್ಲಿ ಭಾರತದವರೇ ಆದ ಉನ್ನತಿ ಹುಡಾ ಅವರನ್ನು ಎದುರಿಸಲಿದ್ದಾರೆ. ದೇವಿಕಾ ಸಿಹಾ ಕೂಡ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಸ್ಪರ್ಧಿಸಲಿದ್ದಾರೆ. ಪುರುಷರ ಡಬಲ್ಸ್ ವಿಭಾಗದಲ್ಲಿ ಎಂಆರ್ ಅರ್ಜುನ್ ಮತ್ತು ಹರಿಹರನ್ ಅಂಸಕರುಣನ್ ಸ್ಪರ್ಧೆಗೆ ಇಳಿಯಲಿದ್ದಾರೆ. ತನಿಷಾ ಕ್ರಾಸ್ಟ್ ಮತ್ತು ಧ್ರುವ್ ಕಪಿಲ, ರೋಹನ್ ಕಪೂರ್ ಮತ್ತು ಋತ್ವಿಕಾ ಶಿವಾನಿ ಗಡ್ಡೆ ಮೆಷರ್ ಡಬಲ್ಸ್ನಲ್ಲಿ ಭಾರತವನ್ನು ಪ್ರತಿನಿಧಿಸಲಿದ್ದಾರೆ. ಹಾರ್ಮೋನ್ ಜಲಸಂಧಿಯ ಮೇಲೆ ನಿಯಂತ್ರಣ ಸಾಧಿಸುವ ನಿಟ್ಟಿನಲ್ಲಿ ಇರಾನ್ ಮತ್ತು ಅಮೆರಿಕ ಸತತ 10ನೇ ದಿನವೂ ಪರಸ್ಪರ ವಾಯುದಾಳಿಗಳನ್ನು ನಡೆಸಿವೆ. ಹಾರ್ಮೋನ್ ಜಲಸಂಧಿಯಲ್ಲಿ ಚಲಿಸುತ್ತಿದ್ದ ತೈಲ ನೌಕೆಯೊಂದರ ಮೇಲೆ ಇರಾನ್ ದಾಳಿ ನಡೆಸಿದೆ. ಇನ್ನೊಂದೆಡೆ ಈ ಪ್ರಮುಖ ಸಮುದ್ರ ಮಾರ್ಗದ ಮೇಲಿನ ನಿಯಂತ್ರಣಕ್ಕಾಗಿ ಎರಡೂ ದೇಶಗಳ ನಡುವಿನ ಹೋರಾಟ ತೀವ್ರಗೊಂಡಂತೆ ಇರಾನ್ನ ಒಳಗಿನ ಗುರಿಗಳ ಮೇಲೆ ಅಮೆರಿಕ ಮತ್ತೊಂದು ಸುತ್ತಿನ ವಾಯುದಾಳಿ ನಡೆಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಜವಳಿ ರಫ್ತು ಶೇಕಡಾ 1.8% ಹೆಚ್ಚಳ, ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್. ದೇಶದ ನವೀಕರಿಸಬಹುದಾದಂತಹ ಇಂಧನ ಸಾಮರ್ಥ್ಯ 288 ಗಿಗಾವ್ಯಾಟ್ಗಳಿಗೆ ಏರಿಕೆ, ಕೇಂದ್ರ ಸಚಿವ ಶ್ರೀಪಾದ್ ಯೆಸ್ಸೋ ನಾಯಕ್. ಫಿಲಿಪೈನ್ಸ್ಗೆ ನಾಳೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಭೇಟಿ, ಆಸಿಯಾನ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗಿ. ಚೀನಾ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ನಾಳೆ ಪಿವಿ ಸಿಂಧು, ಉನ್ನತಿ ಹುಡಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಇದುವರೆಗೂ ವಾರ್ತೆಗಳನ್ನು ಕೇಳಿದಿರಿ.
2: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
3: 2025-26ನೇ ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
2: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
3: ನಿಮ್ಮ ಆದಾಯ ತೆರಿಗೆ ರಿಟರ್ನ್ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್ ಶೀಘ್ರ ರಿಫಂಡ್.
2: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
1: ಈಗ ಕೇಳಿ ಕಾರ್ಯಕ್ರಮ ಒಲವಿನ ಆಲಾಪ.

0: ಹಾಯ್ ಹಲೋ ನಮಸ್ಕಾರ, ಏನ್ ಸಮಾಚಾರ ರೀ? ಎಲ್ರು ಹೇಗಿದ್ದೀರಾ?
1: ಏನ್ ಸಮಾಚಾರ ರೀ? ಎಲ್ರು ಹೇಗಿದ್ದೀರಿ? ನಮ್ದೇನು ಇಲ್ಲ ರೀ, ಎಲ್ಲ ನಿಮ್ದೇ ರೀ.
0: ನೀವು ಕೇಳ್ತಾ ಇದೀರಾ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 FM. ನಾನು ನಿಮ್ಮವನು ಈ ರಾತ್ರಿ ನಿಮ್ಮ ಫೋನ್ ಸ್ಕ್ರೀನ್ ಮೇಲೆ ಸತ್ತಿರೋ ನಿರೀಕ್ಷೆಗೆ ದನಿಯಾಗೋದಿಕ್ಕೆ ಬಂದಿರೋನು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ನೀವು ಕೇಳ್ತಾ ಇದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಇದು ಒಲವಿನ ಆಲಾಪ. ಗಡಿಯಾರ 7:30 ದಾಟಿದೆ. ತಂಗಾಳಿ ತೀಡ್ತಾ ಇದೆ, ಚಂದ್ರ ಹೊಳಿತಾ ಇದ್ದಾನೆ, ಆದ್ರೆ ನಿಮ್ಮ ಕಣ್ಣು ಇನ್ನು ಆ ಹಸಿರು ಆನ್ಲೈನ್ ಗುರುತಿಗೋಸ್ಕರ ಕಾಯ್ತಾ ಇದೆ. ಮೆಸೇಜ್ ಕಳಿಸಿ 1 ಗಂಟೆ ಆಯ್ತು, 2 ಗಂಟೆ ಆಯ್ತು, 1 ದಿನ ಆಯ್ತು. ಸೀನ್ ಆಗಿದೆ, ಬ್ಲೂ ಟಿಕ್ ಇದೆ, ಆದ್ರೆ ರಿಪ್ಲೈ ಇಲ್ಲ. ಆ ಒಂದು ರಿಪ್ಲೈ ಬರೋದೇ ಇಲ್ಲ ಅಂತ ಗೊತ್ತಿದ್ರು ಕೂಡ ಮನಸ್ಸು ಯಾಕಿನ್ನು ಕಾಯುತ್ತೆ? ಶೇಕ್ಸ್ಪಿಯರ್ ಹ್ಯಾಮ್ಲೆಟ್ ನಲ್ಲಿ ಹೇಳ್ತಾರೆ, ಟು ಬಿ ಆರ್ ನಾಟ್ ಟು ಬಿ, ದಟ್ ಈಸ್ ದ ಕ್ವೆಶ್ಚನ್. ಇರ್ಬೇಕು ಅಥವಾ ಇರಬಾರದು, ಅದೇ ಪ್ರಶ್ನೆ ಅಂತ. ನಿಮ್ಮ ಮೆಸೇಜ್ ಇರಬೇಕು ಅಥವಾ ಬಿಡಬೇಕು ಅನ್ನೋ ತೊಳಲಾಟದಲ್ಲಿ ನೇತಾಡ್ತಾ ಇದೆ. ಸೆಂಡ್ ಮಾಡಿದ ಕ್ಷಣದಿಂದ ನೀವು ಬದುಕೂ ಇಲ್ಲ ಸತ್ತೂ ಇಲ್ಲ, ಒಂದು ನೋಟಿಫಿಕೇಶನ್ಗೋಸ್ಕರ ನಡುನೀರಲ್ಲಿ ನಿಂತಿದ್ದೀರ. ಇವತ್ತು 1 ಗಂಟೆ ಈ ಸಾಯದ ಕಾಯುವಿಕೆಯ ಒಂದಷ್ಟು ಮುಖಗಳನ್ನ ನೋಡ್ತಾ ಸಾಗೋಣ, ಕೇಳ್ತಾ ಸಾಗೋಣ. ಬ್ಲೂ ಚಿಕ್ ಯಾವಾಗ ಚಾಕು ಆಗುತ್ತೆ, ಯಾಕೆ ಚಾಕು ಆಗುತ್ತೆ, ಟೈಪಿಂಗ್ ಯಾಕೆ ಜೀವ ಕೊಡುತ್ತೆ, ಮತ್ತು ಕಾಯುವಿಕೆಯನ್ನ ಕೊಲ್ಲೋದು ಹೇಗೆ ಅಂತ ತಿಳ್ಕೊಳ್ತಾ ಸಾಗೋಣ. ಕೇಳ್ತಾರಿ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 FM.

ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥ್. ಒಲವಿನ ಆಲಾಪದಲ್ಲಿ ರಿಪ್ಲೈ ಮಾಡಿದ ಮೆಸೇಜ್ ಮತ್ತು ಸಾಯದ ಕಾಯುವಿಕೆಯ ಕುರಿತಾಗಿ ನಾವು ಮಾತಾಡ್ತಾ ಇದ್ದೀವಿ. ಲಾಸ್ಟ್ ಸೀನು 2 ನಿಮಿಷದ ಹಿಂದೆ ಸ್ಟೋರಿ ನೋಡಿದ್ದಾರೆ, ನಿಮ್ಮ ಸ್ಟೇಟಸ್ಗೆ ರಿಯಾಕ್ಟ್ ಮಾಡಿದ್ದಾರೆ, ಗ್ರೂಪ್ ಅಲ್ಲಿ ಮೀಮ್ಸ್ ಕಳಿಸ್ತಾ ಇದ್ದಾರೆ, ಆದ್ರೆ ನಿಮ್ಮ ಹಾಯ್ ಮೆಸೇಜ್ಗೆ ಮಾತ್ರ ಸ್ಮಶಾನ ಮೌನ. ಅದೇ ಡಿಜಿಟಲ್ ಯುಗದ ಅತ್ಯಂತ ಕ್ರೂರ ಶಿಕ್ಷೆ. ಅವರು ಜಗತ್ತಿಗಿದ್ದಾರೆ ಆದ್ರೆ ನಿಮ್ಮ ಪಾಲಿಗೆ ಸತ್ತಿದ್ದಾರೆ ಅಷ್ಟೇ. ನೀವು ಯೋಚಿಸ್ತಾ ಇರ್ತೀರಾ ಬ್ಯುಸಿ ಇರಬಹುದು ಅಂತ, ಫೋನ್ ನೋಡ್ತಾ ಕಾಯ್ತಾ

ಮಾತನಾಡ್ತೀರಾ? 5 ನಿಮಿಷ, 15 ನಿಮಿಷ, 1 ಗಂಟೆವರೆಗೂ ಕಾಯ್ತೀರಾ? ಟೈಪಿಂಗ್ ಅಂತ ಒಂದ್ಸಲ ಬಂದು ಮಾಯ ಆಗುತ್ತೆ. ಆ ಟೈಪಿಂಗ್ ಅನ್ನೋದು ಹೃದಯಕ್ಕೆ ಆಕ್ಸಿಜನ್ ಸಿಕ್ಕಾಗುತ್ತೆ. ಆಮೇಲೆ ಮತ್ತೆ ಅದೇ ಸ್ಮಶಾನ ಮೌನ. ಖಲೀಲ್ ಗಿಬ್ರಾನು ದ ಪ್ರಾಫೆಟ್ ನಲ್ಲಿ ಹೇಳ್ತಾರೆ, ಎವರ್ ಹ್ಯಾಸ್ ಇಟ್ ಬೀನ್ ದಟ್ ಲವ್ ನೋಸ್ ನಾಟ್ ಇಟ್ಸ್ ಓನ್ ಡೆಪ್ತ್ ಅಂಟಿಲ್ ದ ಹಾರ್ ಆಫ್ ಸೆಪರೇಷನ್. ಅಗಲಿಕೆಯ ಗಳಿಗೆಯಲ್ಲೇ ಪ್ರೀತಿಯ ಆಳ ಅಳತೆಗೆ ಸಿಗೋದಂತೆ. ಈ ಸೀನ್ ಅನ್ನೋದು ಆಧುನಿಕ ಅಗಲಿಕೆ. ದೇಹ ಇಲ್ಲ ಇದೆ, ಆತ್ಮ ಲಾಗೌಟ್ ಆಗಿದೆ. ಅವರು ಆನ್ಲೈನ್ ಅಲ್ಲಿರೋ ಪ್ರತಿ ಸೆಕೆಂಡು ನಿಮ್ಮ ಭರವಸೆಗೆ ಒಂದು ಚಾಕು ಇರಿತಾ ಇರುತ್ತೆ. ಹೇಳಿ, ಆನ್ಲೈನ್ ಅನ್ನ ನೋಡಿ ನೋಡಿ ನೀವು ಆಫ್ಲೈನ್ ಅಲ್ಲಿ ರಿಯಾಲಿಟಿ ಅರ್ಥ ಮಾಡ್ಕೊಂಡು ಯಾವಾಗ ಬದುಕ್ತೀರಾ? ಅವರ ಲಾಸ್ಟ್ ಸೀನ್ ನಿಮ್ಮ ಲಾಸ್ಟ್ ಹೋಪ್ ಆಗ್ಬಿಟ್ಟಿದ್ಯಾ?

ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥ್. ಮೆಸೇಜ್ ಕಳಿಸಿದಿರಾ, ಕೆಳಗೆ ಟೈಪಿಂಗ್ ಅಂತ ಮೂರು ಚುಕ್ಕೆ ಕುಣಿಯೋದಕ್ಕೆ ಶುರು ಆಗುತ್ತೆ. ಇಜದೇ ಢವ ಢವ ತುಟಿ ಮೇಲೆ ಅಲ್ಲಲ್ಲ ನೋಡ್ರಪ್ಪ ನಗು, ರಿಪ್ಲೈ ಮಾಡ್ತಾ ಇದಾರೆ ಅಂತ ಕಾಯ್ತಿರ್ತೀರ. ಒಂದು ಸೆಕೆಂಡು, ಐದು ಸೆಕೆಂಡು, ಹತ್ತು ಸೆಕೆಂಡು, ಮತ್ತೆ ಆ ಚುಕ್ಕಿಗಳು ಗೋವಿಂದ ಗೋವಿಂದ ಮಾಯ. ಆನ್ಲೈನ್ ಅನ್ನೋದು ಮಾತ್ರ ಉಳ್ಕೊಂಡಿದೆ. ಆ ಹತ್ತು ಸೆಕೆಂಡು ನಿಮ್ಗೆ ಜೀವ ಕೊಟ್ಟು ವಾಪಸ್ ಕಿತ್ಕೊಂಡ ಹಾಗೆ. ಏನ್ ಟೈಪ್ ಮಾಡಿ ಡಿಲೀಟ್ ಮಾಡಿದ್ರು, ಸಾರಿ ಅಂತ ಬರ್ತಿದ್ರ, ನಮ್ಗೆ ಸಾಕಾಯ್ತು ಅಂತ ಬರ್ತಿದ್ರ, ಅಥವಾ ಬೇರೆ ಏನೇನಾದ್ರೂ ಬರ್ತಿದ್ರ ಅಂತ ಉತ್ತರ ಸಿಗದ ಪ್ರಶ್ನೆಗಳು ಮೆದುಳಲ್ಲಿ ಹುಳಗಳ ಹಾಗೆ ಕೊರಿತಾ ಇರುತ್ತೆ. ಫೈಜ್ ಅಹಮದ್ ಹೇಳ್ತಾರೆ, ಅವ್ರ ಭೀ ದುಃಖ ಹೈ ಜಮಾನೆ ಮೇ ಮೊಹಬ್ಬತ್ ಕೆ ಸಿವಾ, ಪ್ರೀತಿಯ ಹೊರತು ಜಗದಲ್ಲಿ ದುಃಖಕ್ಕೆ ಬರಾನೇ ಇಲ್ವಾ. ಆದ್ರೆ ನಮ್ಗೆ ಪ್ರೀತಿಯೇ ಜಗತ್ತು. ಆ ಟೈಪಿಂಗ್ ಮಾಯ ಆದ ಕ್ಷಣ ನಮ್ಗೆ ಪ್ರಳಯ ಆಗುತ್ತೆ. ಆ ಮೂರು ಚುಕ್ಕೆ ನಿಮ್ಮ ಭರವಸೆಗೆ ಹಾಕಿದ ಶಿಲುಬೆ, ಏನೂ ಬರ್ದ್ ಕಳಿಸ್ಲಿಲ್ಲ ಆದ್ರೂ ಎಲ್ಲವನ್ನ ಹೇಳ್ಹೋಯ್ತು. ಹೇಳಿ, ಟೈಪಿಂಗ್ ನೋಡಿ ಎಷ್ಟು ಸಲ ಸತ್ತಿದ್ದೀರಾ, ಎಷ್ಟು ಸಲ ಬದುಕಿದ್ದೀರಾ? ಆ ಮೂರು ಚುಕ್ಕೆ ನಿಮ್ಮ ಹೃದಯದ ECG ಆಗ್ಬಿಟ್ಟಿದ್ಯಾ?

ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥ್. ಸೀನ್ ಅನ್ನೋದು ಸ್ಟೇಟಸ್ ಅಲ್ಲ, ಅದೊಂದು ಶಿಕ್ಷೆ ಇದ್ದ ಹಾಗೆ. ಮೆಸೇಜ್ ಕಳಿಸೋ ತನಕ ಭರವಸೆ ಇರುತ್ತೆ. ಬಹುಶಃ ನೋಡಿರಲ್ಲ, ಬಿಸಿ ಇರಬಹುದು, ನೆಟ್ವರ್ಕ್ ಪ್ರಾಬ್ಲಮ್ ಅನ್ನೋದು. ಆದ್ರೆ ಎರಡು ನೀಲಿಗೆರೆ ಬಿದ್ದ ತಕ್ಷಣ ಎಲ್ಲ ಸುಳ್ಳುಗಳು ಸತ್ತು ಹೋಗುತ್ತೆ. ನೋಡಿದ್ದಾರೆ, ಓದಿದ್ದಾರೆ, ಮತ್ತೆ ಉದ್ದೇಶಪೂರ್ವಕವಾಗಿ ಮೌನವಾಗಿದ್ದಾರೆ. ಅದೇ ಆ ನೀಲಿ ಬಣ್ಣದ ವಿಷ ನೋಡಿ, ಕಣ್ಣಿಗೆ ಕಾಣಿಸುತ್ತೆ ಆದ್ರೆ ರುಚಿ ಮಾತ್ರ ಹೃದಯಕ್ಕೆ ಗೊತ್ತು. ಒಮ್ಮೆ ಸೀನ್ ಆದ್ಮೇಲೆ ನೀವು ಕಳಿಸಿದ ಮೆಸೇಜ್ ಪ್ರೀತಿಯ ಮೆಸೇಜ್ ಆಗಿರೋದಿಲ್ಲ, ಪ್ರೀತಿಯ ಸಂದೇಶ ಆಗಿರೋದಿಲ್ಲ, ಅದು ನಮ್ಮನ್ನ ಇಗ್ನೋರ್ ಮಾಡಿದಂತ ಸಾಕ್ಷಿಯಾಗ್ಬಿಡುತ್ತೆ. ಒಲ್ಲನೆಂಬುದು ನುಡಿಯದಿರೆ ಸಾಲದೆ ಸೆಲ್ಲೆ ಕೊಳ್ಳಿಯನ್ನೇ ಕಿತ್ತಿವುದು ಅಂತಾರೆ. ಬೇಡ ಅಂತ ಒಂದ್ ಮಾತು ಹೇಳಿದ್ರೆ ಸಾಕಾಗೋದಿಲ್ವಾ? ಯಾಕೆ ಕೊಳ್ಳಿಯಿಂದ ಚುಚ್ಚಿ ಚುಚ್ಚಿ ಸಾಯಿಸ್ಬೇಕು? ನಿನ್ ಜೊತೆ ಮಾತಾಡಕ್ ಇಷ್ಟ ಇಲ್ಲ ಅಂತ ಒಂದೇ ಒಂದು ಲೈನ್ ಬರ್ದ್ ಕಳ್ಸಿದ್ರು ನೋವಾದ್ರೂ ಪರವಾಗಿಲ್ಲ, ಅಲ್ಲಿಗೆ ಚಾಪ್ಟರ್ ಕ್ಲೋಸ್. ಆದ್ರೆ ಸೀನ್ ಮೆಸೇಜ್ ಅನ್ನ ನೋಡಿ ಸುಮ್ಮನಾಗೋದು ಪ್ರತಿದಿನ ಕೊಳ್ಳಿಯಿಂದ ಚುಚ್ಚೋ ಹಾಗೆ. ಗಾಯ ವಾಸಿ ಆಗೋದಿಲ್ಲ, ಯಾಕಂದ್ರೆ ಪ್ರತಿದಿನ ನೀವೇ ಆ ಚಾಟ್ ತೆಗೆದು ನೋಡ್ತಾ ಇರ್ತೀರ. ಹೇಳಿ, ನಿಮ್ಮ ಸೀನ್ ಆದ ಮೆಸೇಜ್ ಎಷ್ಟು ತಿಂಗಳುಗಳಿಂದ ನಿಮ್ಮನ್ನೇ ಚುಚ್ಚಿ ಚುಚ್ಚಿ ಚುಚ್ಚಿ ಕೊಲ್ತಾ ಇದೆ? ಆ ನೀಲಿಗೆರೆಗೆ ನೀವು ಕೆಂಪು ರಕ್ತ ಕೊಡೋದನ್ನ ಯಾವಾಗ ನಿಲ್ಲಿಸ್ತೀರಾ? ನಮ್ ಜೊತೆ ಹಂಚ್ಕೊಳ್ಳಿ, ಸಂದೇಶನ ಕಳ್ಸ್ಕೊಡಿ.

ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥ್. ಬ್ಲಾಕ್ ಮಾಡಿದ್ರೆ ಕಥೆ ಮುಗಿತಾ ಇರುತ್ತೆ. ಬ್ಲಾಕ್ ಮಾಡದೆ ಇರೋದೇ ಅತಿ ದೊಡ್ಡ ಶಿಕ್ಷೆ. ಜಗಳ ಆಡಿ ಬ್ಲಾಕ್ ಮಾಡಿದ್ರೆ ಅವ್ರಿಗೆ ಕೋಪ ಬಂತು ಅಂತ ಸಮಾಧಾನ ಮಾಡ್ಕೋಬಹುದು, ನಾವು ಅವ್ರಿಗೆ ಬೇಡ ಅಂತಾನು ಅರ್ಥ ಮಾಡ್ಕೋಬಹುದು, ಅತ್ತು ಮುಗಿಸ್ಬಹುದು. ಆದ್ರೆ ಬ್ಲಾಕ್ ಮಾಡ್ದೇನೆ ಸ್ಟೇಟಸ್ ಹಾಕ್ತಾರೆ, ಸ್ಟೋರಿ ಹಾಕ್ತಾರೆ, ಹೊಸ ಫೋಟೋ ಹಾಕ್ತಾರೆ, ಅದು ನೀವು ನೋಡ್ಬೇಕು ಅಂತಾನೆ ಹಾಕ್ತಾರೆ. ನೀವು ನೋಡ್ತೀರಾ, ಪ್ರತಿದಿನ ನೋಡ್ತಾ ಇರ್ತೀರಾ, ಅವರು ಖುಷಿಯಾಗಿರ್ತಾರೆ, ನಗ್ತಾ ಇರ್ತಾರೆ, ನೀವಿಲ್ಲದೇನು ಕೂಡ ಜಗತ್ತು ಅನ್ನೋದು ನಿಂತಿಲ್ಲ ಅಂತ ತೋರಿಸ್ತಾರೆ. ವರ್ಡ್ಸ್ವರ್ತ್ ದ ಪ್ರೆಲ್ಯೂಡ್ ನಲ್ಲಿ ಹೇಳ್ತಾರೆ, ದ ಗುಡ್ ಡೈ ಫಸ್ಟ್ ಅಂಡ್ ದೇ ಹೂಸ್ ಆ ಅಂಡ್ ದೇ ಹೂಸ್ ಹಾರ್ಟ್ಸ್ ಆರ್ ಡ್ರೈ ಆಸ್ ಸಮ್ಮರ್ ಡಸ್ಟ್ ಬರ್ನ್ ಟು ದ ಸಾಕೆಟ್ ಅಂತ. ಒಳ್ಳೆಯವರು ಮೊದಲು ಸಾಯ್ತಾರೆ, ಬೇಸಿಗೆಯ ಧೂಳಿನಂತೆ ಒಣಗಿದ ಹೃದಯಗಳು ದೀಪದ ಬುಡದ ತನಕ ಸುಡುತ್ತವಂತೆ. ನಿಮ್ಮ ಹೃದಯ ಈಗ ದೀಪದ ಬುಡ. ಅವರು ಬ್ಲಾಕ್ ಮಾಡದೆ ಪ್ರತಿದಿನ ಎಣ್ಣೆ ಹಾಕ್ತಾ ಇದ್ದಾರೆ. ಸಾಯೋಕು ಬಿಡಲ್ಲ, ಬದುಕೋಕು ಬಿಡಲ್ಲ. ಇದೇ ನೋಡ್ರಿ ಸ್ವಾಮಿ ಡಿಜಿಟಲ್ ಕರುಣೆ, ಕೊಲ್ಲದೆ ಪ್ರತಿದಿನ ಚೂರ್ ಚೂರೇ ಸಾಯಿಸೋದು. ಹೇಳಿ, ನಿಮ್ಮನ್ನ ಬ್ಲಾಕ್ ಮಾಡದೆ ಪ್ರತಿದಿನ ಸ್ಟೇಟಸ್ ಅಲ್ಲಿ ಚುಚ್ಚುತ್ತಾ ಇರೋದು ಯಾರು? ಅವರ ಕರುಣೆಗೆ ನಿಮ್ಮ ನೋವು ಬ್ರೇಕ್ಫಾಸ್ಟ್ ಆಗ್ತಾ ಇದೆಯಾ, ಲಂಚ್ ಆಗ್ತಿದೆಯಾ, ಅಥವಾ ಡಿನ್ನರ್ ಆಗ್ತಾ ಇದೆಯಾ?

ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥ್. ನಾನು ಆ ಮೆಸೇಜ್ ಕಳಿಸಬಾರ್ದಿತ್ತ ಅನ್ನೋ ಪ್ರಶ್ನೆ ರಾತ್ರಿ ಹೊತ್ತು ಕಾಡೋದಿಕ್ಕೆ ಶುರುವಾಗುತ್ತೆ. ಹಾಯ್ ಅಂತ ಕಳಿಸಿದ್ರಿ, ಬಿಸಿನಾ ಅಂತ ಕೇಳಿದ್ರಿ, ತುಂಬಾ ನೆನಪಾಗ್ತಿದ್ಯಾ ಅಂತ ಕೇಳಿದ್ರಿ. ಈಗ ಆ ಮೆಸೇಜ್ ನಿಮ್ಮನ್ನೇ ತಿಂತಾ ಇದೆ. ಅನ್ಸೆಂಡ್ ಮಾಡೋಣ ಅಂದ್ರೆ ನೋಡ್ಬಿಟ್ಟಿದ್ದಾರೆ, ಸೀನ್ ಆಗಿದೆ. ಡಿಲೀಟ್ ಮಾಡಿದ್ರು ಅವ್ರ ಮನಸ್ಸಿಂದ ಡಿಲೀಟ್ ಆಗಲ್ಲ ಅಂತ ಗೊತ್ತು. ಪಶ್ಚಾತ್ತಾಪ ಶುರುವಾಗುತ್ತೆ. ನಾನೇ ಈಗ ಬಿಟ್ಟು ಮೊದಲು ಮೆಸೇಜ್ ಮಾಡಿದ್ದು ನಂದೇ ತಪ್ಪು, ನಾನೇ ಕರೆದು ಕರೆದು ಅಗ್ಗ ಆಗ್ಬಿಟ್ಟೆ, ಇದು ನಂದೇ ತಪ್ಪು ಅಂತ ಅನ್ಕೋತೀರ. ಗುಲ್ಸಾರ್ ಇಜಾಜತ್ ನಲ್ಲಿ ಬರೀತಾರೆ, ಕತ್ರಾ ಕತ್ರಾ ಮಿಲ್ತಿ ಹೇ ಕತ್ರಾ ಕತ್ರಾ ಜೀನೇದು ಅಂತ. ಹನಿ ಹನಿಯಾಗಿ ಸಿಗು, ಹನಿ ಹನಿಯಾಗಿ ಬದುಕೋದಕ್ ಬಿಡು. ನೀವು ಹನಿ ಹನಿ ಪ್ರೀತಿ ಕೇಳಿದ್ರಿ, ಅವರು ಒಂದೇ ಸಲ ಮೆಸೇಜ್ ನೋಡಿ ನಿಮ್ಮೆಲ್ಲ ಹನಿಗಳನ್ನ ಒಣಗಿಸ್ಬಿಟ್ರು. ಈಗನ್ಸುತ್ತೆ ಸುಮ್ನಿದ್ರೆ ಕನಿಷ್ಠ ನಮ್ಮ ಸೆಲ್ಫ್ ರೆಸ್ಪೆಕ್ಟ್ ಆದ್ರೂ ಉಳಿತಾ ಇತ್ತಲ್ಲ ಅಂತ. ಆದ್ರೆ ಮೆಸೇಜ್ ಮಾಡಿದ್ದು ತಪ್ಪಲ್ಲ, ಪ್ರೀತಿಸಿದ್ದು ತಪ್ಪಲ್ಲ, ತಪ್ಪು ಅದಕ್ಕೆ ಬೆಲೆ ಕೊಡದವರನ್ನ ಆರಿಸ್ಕೊಂಡಿದ್ದು. ಹೇಳಿ, ಯಾಕಾದ್ರೂ ಮೆಸೇಜ್ ಮಾಡಿದ್ದು ಅಂತ ನೀವು ಎಷ್ಟು ರಾತ್ರಿ ನಿಮ್ಮನ್ನ ನೀವೇ ಶಪ್ಪಿಸ್ಕೊಂಡಿದ್ದೀರಾ? ನಿಮ್ಮ ಪ್ರೀತಿಗೆ ನೀವೇ ಶಿಕ್ಷೆ ಕೊಟ್ಕೊಳ್ಳೋದನ್ನ ಯಾವಾಗ ನಿಲ್ಲಿಸ್ತೀರಾ? ಸಂದೇಶ ಕಳ್ಸ್ಕೊಡಿ.

ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥ್. ಇನ್ನೊಂದಿನ ವೇಟ್ ಮಾಡ್ತೀನಿ, ಇನ್ನೊಂದು ಸ್ವಲ್ಪ ವೇಟ್ ಮಾಡ್ತೀನಿ ಅನ್ನೋ ಸುಳ್ಳನ್ನ ನೀವು ಎಷ್ಟು ಸಾವಿರ ಸಲ ನಿಮ್ಗೆ ಹೇಳ್ಕೊಂಡಿದ್ದೀರಾ? ಕರೆಕ್ಟ್ ಆಗಿದಲ್ವಾ ಪ್ರಶ್ನೆ? ಇವತ್ತು ರಿಪ್ಲೈ ಬರ್ಲಿಲ್ಲ, ಪರವಾಗಿಲ್ಲ, ನಾಳೆ ಬರಬಹುದು. ನಾಳೆ ಬರ್ಲಿಲ್ವಾ? ಪರವಾಗಿಲ್ಲ, ನಾಡಿದ್ದು ಬರ್ಡೇ ಆಗ್ಲಾದ್ರೂ ವಿಶ್ ಮಾಡ್ತಾರೆ. ಬರ್ಡೇ ಮುಗಿತಾ ಚೇ, ಪರವಾಗಿಲ್ಲ, ನ್ಯೂ ಇಯರ್ ಹೊಸ ವರ್ಷದಲ್ಲಿ ಹಳೆ ಜಗಳ ಬೇಡ ಅಂತ ಪ್ರೀತಿಯಿಂದ ಮೆಸೇಜ್ ಮಾಡಬಹುದು ಅಂತ ಅನ್ಕೋತೀವಿ. ಹಬ್ಬ ಹರಿದಿನ ನಿಮ್ಗೆಲ್ಲ ಅವರು ಮೆಸೇಜ್ ಮಾಡುವಂತಹ ದಿನಗಳಾಗ್ಬಿಟ್ಟಿದೆ. ಹಬ್ಬದಲ್ಲಿ ಮೆಸೇಜ್ ಮಾಡಬಹುದು ಅಂತ ಕಾಯ್ತಿರ್ತೀರ. ಕ್ಯಾಲೆಂಡರ್ ಈಗ ಭರವಸೆಯ ಸ್ಮಶಾನ ಆಗಿದೆ. ಉಮರ್ ಖಯ್ಯಾಮ್ ರುಬಾಯತ್ ನಲ್ಲಿ ಹೇಳ್ತಾರೆ, ದ ಮೂವಿಂಗ್ ಫಿಂಗರ್ ರೈಟ್ಸ್ ಅಂಡ್ ಹ್ಯಾವಿಂಗ್ ರೈಟ್ ಮೂವ್ ಆನ್ ಅಂತ. ಬರೆದ ಬೆರಳು ಬರೆದು ಮುಗಿಸಿತು, ಅದು ಹಿಂತಿರುಗಿ ನೋಡಲ್ಲ. ಅವರು ಸೀನ್ ಅಂತ ಬರೆದು ಮುಗಿಸಿದ್ದಾರೆ, ಅವರು ಮೂವ್ ಆನ್ ಆಗಿದ್ದಾರೆ. ನೀವು ಮಾತ್ರ ಆ ಸೀನ್ ಅನ್ನೋ ಪದದ ಮುಂದೆ ಪ್ರತಿದಿನ ಹಣತೆ ಹಚ್ಚಿ ಕಾಯ್ತಾ ಇದ್ದೀರ. ವೇಟ್ ಮಾಡ್ತೀನಿ ಅನ್ನೋದು ಪ್ರೀತಿ ಅಲ್ಲ, ಅದು ಮುಂದೆ ಹೋಗೋದಕ್ಕೆ ಧೈರ್ಯ ಇಲ್ಲ ಅಂತ ಅರ್ಥ. ಅದು ಮುಂದೆ ಹೋಗೋದಕ್ಕೆ ಧೈರ್ಯ ಇಲ್ಲ ಅನ್ನೋದ್ರ ಸುಂದರ ಹೆಸರು. ಒಂದು ಮೆಸೇಜ್ಗಾಗಿ ಒಂದು ವರ್ಷ ಕಳೆದ್ರೆ ಅದು ಪ್ರೀತಿ ಅಲ್ಲ, ಸೆರೆಮನೆ. ಹೇಳಿ, ನಿಮ್ಮ ಇನ್ನೊಂದು ದಿನಕ್ಕೆ ಎಕ್ಸ್ಪೈರಿ ಡೇಟ್ ಅನ್ನ ಯಾವಾಗ ಕೊಡ್ತೀರಾ? ಕಾಯುವಿಕೆ ನಿಮ್ಮ ಜೀವನದ ಪ್ರೊಫೆಷನ್ ಆಗ್ಬಿಟ್ಟಿದ್ಯಾ?

ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥು. ಒಂದು ರಿಪ್ಲೈಗಾಗಿ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಅನ್ನ ಮಾರಾಟಕ್ಕೆ ಇಟ್ಟಿದ್ದೀರಾ? ಒಂದೇ ಒಂದ್ಸಲ ಮಾತಾಡ್ಲಿ ಆಮೇಲೆ ಸಾಕು, ಸಾರಿ ಅಂತ ಒಂದೇ ಒಂದ್ಸಲ ಬರ್ಲಿ ಆಮೇಲೆ ಬ್ಲಾಕ್ ಮಾಡಿದ್ರು ಪರವಾಗಿಲ್ಲ ಅಂತ ಅನ್ಕೋತೀವಿ. ಈ ಬೇಡಿಕೆ ಬೇಡಿಕೆ ಅಲ್ಲ, ಅದು ಭಿಕ್ಷೆ ತರನು ಅನ್ನಿಸ್ಬಹುದು. ಪ್ರೀತಿಲಿ ಈಗೋ ಬೇಡ, ಪ್ರೀತಿಲಿ ಬೇಡದ್ರಲ್ಲಿ ತಪ್ಪೇನಿದೆ ಅಂತ ಕೂಡ ನಾವೇ ಹೇಳ್ತೀವಿ. ಆದ್ರೆ ಸೆಲ್ಫ್ ರೆಸ್ಪೆಕ್ಟ್ ಇಲ್ದವರು ಪ್ರೀತಿ ಪ್ರೀತಿನ ಅಥವಾ ಗುಲಾಮಗಿರಿನ ಅವರು ರಿಪ್ಲೈ ಮಾಡಲಿ ಅಂತ ನೀವು ಸ್ಟೇಟ್ ಅವರು ರಿಪ್ಲೈ ಮಾಡಲಿ ಅಂತ ಸ್ಟೇಟಸ್ ಹಾಕ್ತೀರಾ, ಸ್ಯಾಡ್ ಸಾಂಗ್ ಹಾಕ್ತೀರಾ, ಇನ್ಡೈರೆಕ್ಟ್ ಆಗಿ ಅವರಿಗೆ ತಲುಪಲಿ ಅಂತ ಕಾಮನ್ ಫ್ರೆಂಡಿಗೂ ಹೇಳ್ತೀರಾ, ನಿಮ್ಮ ನೋವನ್ನ ಜಗತ್ತಿಗೆ ಪ್ರದರ್ಶನ ಮಾಡ್ತೀರಾ, ಯಾಕಂದ್ರೆ ಅವರು ನೋಡಿ ಕರಗಬಹುದು ಅನ್ನೋ ಆಸೆಯೊಂದಿಗೆ. ಖಲೀಲ್ ಗಿಬ್ರಾನ್ ಹೇಳ್ತಾರೆ, ಇಫ್ ಯು ಲವ್ ಸಂಬಡಿ ಲೆಟ್ ದೆಮ್ ಗೋ, ಫಾರ್ ಇಫ್ ದೇ ರಿಟರ್ನ್ ದೇ ವರ್ ಆಲ್ವೇಸ್ ಯುವರ್ಸ್, ಇಫ್ ದೇ ಡೋಂಟ್ ದೇ ನೆವರ್ ವರ್. ಪ್ರೀತಿಸಿದ್ರೆ ಹೋಗೋದಿಕ್ ಬಿಡಿ, ಅವರು ತಿರುಗ್ ಬಂದ್ರೆ ನಿಮ್ಮವರು, ಬರ್ತೇ ಇದ್ರೆ ಅವ್ರು ಯಾವತ್ತೂ ನಿಮ್ಮವರಾಗಿರಲಿಲ್ಲ. ರಿಪ್ಲೈನ ಕೇಳಿ ಪಡೆದ್ರೆ ಅದು ಪ್ರೀತಿಯಲ್ಲ, ಕರುಣೆ. ಕರುಣೆಯಿಂದ ಬಂದ ರಿಪ್ಲೈ ನಾಳೆ ಮತ್ತೆ ಇದೇ ತರ ಸೀನ್ ಆಗುತ್ತೆ. ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಒಂದು ರಿಪ್ಲೈಗಿಂತ ದೊಡ್ಡದಲ್ವಾ? ಅದನ್ನ ಉಳಿಸ್ಕೋಬೇಕಲ್ವಾ? ಹೇಳಿ, ಒಂದು ರಿಪ್ಲೈಗೋಸ್ಕರ ನೀವು ನಿಮ್ಮ ತನವನ್ನ ಕಳ್ಕೊಂಡಿದ್ದೀರಾ? ಪ್ರೀತಿಲಿ ಸೋತರು ಕೂಡ ಗೆದ್ದಾಗೇನೆ, ಗೆದ್ರು ಕೂಡ ಸೋತಾಗೇನೆ ಅಂತಾರೆ. ಇಷ್ಟೆಲ್ಲ ಗೊಂದಲಗಳ ಮಧ್ಯೆ ಸೆಲ್ಫ್ ರೆಸ್ಪೆಕ್ಟೇ ಮುಖ್ಯ ಆಗುತ್ತಾ? ಸಂದೇಶಗಳನ್ನ ಕಳಿಸ್ಕೊಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು?

ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥ್. ಕಾಯುವಿಕೆಗೆ ಅಂತ್ಯ ಹಾಡೋದು ಹೇಗೆ? ಮೊದಲು ಅವರು ಬರೋದಿಲ್ಲ ಅಂತ ಒಪ್ಕೊಳ್ಳಿ, ಚಾಟ್ ಓಪನ್ ಮಾಡಿ, ಕೊನೆ ಮೆಸೇಜ್ ನೋಡಿ, ಮತ್ತೆ ಇದು ಮುಗೀತು ಅಂತ ಅಲ್ಲಿಗೆ ನೀವೇ ಹೇಳ್ಕೊಳ್ಳಿ. ಅಳ್ಬೇಕು ಅನ್ಸಿದ್ರೆ ಇವತ್ತೇ ಕೊನೆ ಸಲ ಅತ್ಬಿಡಿ. ಅವರ ಹೆಸರನ್ನ ಅಚ್ಚೆ ಹಾಕಿಸ್ಕೊಂಡಾಗೆ ಎದಲ್ ಇಟ್ಕೊಂಡಿದ್ದೀರಾ, ಇವತ್ತು ಅದನ್ನ ಅಳಿಸ್ಬಿಡಿ. ರೂಮಿ ಹೇಳ್ತಾರೆ, ಡೋಂಟ್ ಗ್ರೀವ್, ಎನಿಥಿಂಗ್ ಯು ಲೂಸ್ ಕಮ್ಸ್ ರೌಂಡ್ ಇನ್ ಅನದರ್ ಫಾರ್ಮ್ ಅಂತ. ದುಃಖಿಸ್ಬೇಡಿ, ಕಳ್ಕೊಂಡಿದ್ದೆಲ್ಲ ಒಂದಲ್ಲ ಒಂದು ರೂಪದಲ್ಲಿ ವಾಪಸ್ ಬರುತ್ತೆ. ರಿಪ್ಲೈ ಬರಲಿಲ್ಲ ಅಂದ್ರೇನು, ನೀವು ಸೋತಿದ್ದೀರಾ ಅಂತಲ್ಲ, ನೀವು ತಪ್ಪ ಅಡ್ರೆಸ್ಗೆ ಪತ್ರ ಕಳಿಸಿದೀರಾ ಅಂತ ಅರ್ಥ. ಚಾಟ್ ಡಿಲೀಟ್ ಮಾಡಿ, ನಂಬರ್ ಡಿಲೀಟ್ ಮಾಡಿ, ಲಾಸ್ಟ್ ದಿನ ನೋಡೋ ಚಟಕ್ಕೆ ಲಾಸ್ಟ್ ಟೈಮ್ ಟರಾ ಬಾಯ್ ಬಾಯ್ ಅಂತ ಹೇಳ್ಬಿಡಿ. ಅಲ್ಲಿಗೆ ಖಾಲಿ ಅನ್ಸುತ್ತೆ, ಎದೆ ಹಗುರ ಆಗಲ್ಲ, ಮತ್ತಷ್ಟು ಭಾರ ಆಗುತ್ತೆ. ಆದ್ರೆ ಆ ಭಾರ ಭರವಸೆ ಅನ್ನೋ ಸುಳ್ಳಿನ ಭಾರಕ್ಕಿಂತ ವಾಸಿ ಅಲ್ವಾ? ಬಾಗ್ಲು ಹಾಕಿ, ಅವರು ಬಡಿಯೋದಿಲ್ಲ. ಹೇಳಿ, ನಿಮ್ಮ ವೇಟಿಂಗ್ ರೂಮ್ಗೆ ಕ್ಲೋಸ್ ಅಂತ.

ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥ್. ನಿನ್ನೆ ಬೆಳಗ್ಗೆ ಅವರ ಗುಡ್ ಮಾರ್ನಿಂಗ್ ಮೆಸೇಜ್ ಇಂದ ಶುರುವಾಗ್ತಾ ಇತ್ತು, ನಿನ್ನೆ ರಾತ್ರಿ ಅವರ ಗುಡ್ ನೈಟ್ ಗೆ ಮುಗಿತಾ ಇತ್ತು. ನಿಮ್ಮ ನಗು ಅವರ ಜೋಕ್ಸ್ ಮೇಲೆ ಡಿಪೆಂಡ್ ಆಗಿತ್ತು, ನಿಮ್ಮ ಅಳು ಅವರ ಸೀನ್ ಮೇಲೆ ಡಿಪೆಂಡ್ ಆಗಿತ್ತು. ನಿಧಾನವಾಗಿ ನೀವು ನೀವಾಗಿ ಉಳಿದಿಲ್ಲ, ನೀವು ಅವರ ನೋಟಿಫಿಕೇಶನ್ ಆಗ್ಬಿಡಿದಿರಾ. ಈಗ ನೋಟಿಫಿಕೇಶನ್ ಬರೆದು ನಿಂತು ಹೋಗಿದೆ, ಮತ್ತೆ ನೀವು ಎಕ್ಸಿಸ್ಟ್ ಆಗೋದನ್ನೇ ಮರ್ತ್ಬಿಟ್ಟಿದ್ದೀರಾ. ತನ್ನ ಕಾಲ ಮೇಲೆ ತಾನು ನಿಲ್ಲದವಗೆ ಬೇರೊಬ್ಬರ ಕಾಲೆ ಊರುಗೋಲು. ಅವರು ನಿಮ್ಮ ಊರ್ಗೋಲ್ ಆಗಿದ್ರು, ಈಗ ಊರ್ಗೋಲ್ ಮುರಿದಿದೆ. ನಡೆಯೋದಿಕ್ಕೆ ಕಲಿಬೇಕು, ಬೀಳ್ತಾ ಇದ್ದೀರಾ, ಪ್ರಾಬ್ಲಮ್ ಏನು ಮತ್ತೆ ಹೇಳಿ. ವಿವೇಕಾನಂದ್ರ ಹೇಳಿಲ್ವಾ, ಹೇಳಿ ಎದ್ದೇಳಿ ಗುರಿ ಮುಟ್ಟೋ ತನಕ ನಿಲ್ಲದಿರಿ ಅಂತ. ಫೋನ್ ನೋಡಿದೆ, ಬೆಳಗ್ಗೆ ಎದ್ದು ನಿಮ್ಗೆ ಇಷ್ಟವಾದ ಹಾಡು ಕೇಳಿ, ಕನ್ನಡಿಲಿ ನಿಮ್ಮನ್ನ ನೀವೇ ನೋಡ್ಕೊಳ್ಳಿ, ನಾನ್ ಚೆನ್ನಾಗಿದ್ದೀನಿ, ಮೊದ್ಲಿಗಿಂತ ಸ್ಟ್ರಾಂಗ್ ಇದ್ದೀನಿ ಅಂತ ಸುಳ್ಳಾದ್ರೂ ಹೇಳ್ಕೊಳ್ಳಿ. ಒಂದಲ್ಲ ಒಂದಿನ ಅದು ನಿಜ ಆಗುತ್ತೆ.

ಹೇಳಿ, ಅವರಿಲ್ಲದ ನಾವು ಏನು ಅನ್ನೋ ಪ್ರಶ್ನೆಗೆ ನಾವೇ ಎಲ್ಲವೂ, ಅವರಿಲ್ಲದ ನಾನು ನಾನೇ ಎಲ್ಲ ಅಂತ ಉತ್ತರ ಕೊಟ್ಕೊಳ್ಳಿ. ಬಿಕಾಸ್ ನೀವು ನೀವೇ, ಆಯ್ತಾ? ಯಾರಿಲ್ಲದಿದ್ರೂ ಕೂಡ ನೀವು ಬದುಕಬಹುದು. ನಿಮ್ಮ ಜೀವನದ ರಿಮೋಟ್ ಅನ್ನ ಅವರ ಕೈಯಿಂದ ವಾಪಸ್ ತಗೊಳ್ಳಿ. ಮೂವ್ ಆನ್ ಆಗೋದು ಹೇಗೆ ಗೊತ್ತು ಮಾಡ್ಕೊಳ್ಳೋಣ ಮುಂದಿನ ಭಾಗದಲ್ಲಿ.

ಮೂವ್ ಆನ್ ಆಗಿದ್ದೀನಿ ಅಂತ ಜಗತ್ತಿಗೆ ತೋರಿಸಿ ನಟಿಸೋದು ಸುಲಭ, ಆದ್ರೆ ನಿಮಗೆ ನೀವೇ ಮೂವ್ ಆನ್ ಆಗಿದ್ದೀನಿ ಅಂತ ಹೇಳ್ಕೊಳ್ಳೋದು ಕಷ್ಟ. ನಾನು ಖುಷಿ ಆಗಿದ್ದೀನಿ ಅಂತ ಸ್ಟೇಟಸ್ ಹಾಕೊಂಡ್ರೆ ಮೂವ್ ಆನ್ ಆಗಲ್ಲ. ನನಗೆ ಅವ್ರ ನೆನಪೇ ಇಲ್ಲ ಅಂತ ಫ್ರೆಂಡ್ ಹೇಳಿದ್ರೆ ಅದು ಮೂವ್ ಆನ್ ಆದಾಗಲ್ಲ. ಅವರು ಬೇರೆ ಯಾರನ್ನೋ ಮದುವೆಯಾದ ನ್ಯೂಸ್ ಕೇಳಿ ನಿಮ್ಮ ಎದೆಯೊಳಗೆ ಏನೋ ಆಗದೆ ಇದ್ದಾಗ, ಹೌದು ಅಲ್ಲಿಗೆ ನೀವು ನಿಜವಾಗ್ಲೂ ಮೂವ್ ಆನ್ ಆಗಿದ್ದೀರಾ ಅಂತ ಅರ್ಥ. ಅದು ಒಂದೇ ಒಂದಿಂದಲಾಗಲ್ಲ, ಸೀನ್ ನೋಡೋದನ್ನ ನಿಲ್ಸಿದ ದಿನ 1% ಆಗಬಹುದು, ಅವರ ಬರ್ತ್ಡೇ ಡೇಟನ್ನ ಮರ್ತು ಹೋಗೋ ದಿನವರೆಗೂ ಬಂದ್ರೆ ಅದು 50% ಅನ್ಬಹುದು, ಯಾರೋ ಅವ್ರ ಹೆಸರನ್ನ ಹೇಳಿದಾಗ ನೀವು ಹಿಡಿದಿರೋ ಕಾಫಿ ಲೋಟ ಅಲಗಾಡದೆ ಇದ್ರೆ 100% ನೀವು ಅವರನ್ನ ಮರ್ತಿದ್ದೀರಾ ಅಂತ ಅರ್ಥ. ಶೇಕ್ಸ್ಪಿಯರ್ ಹೇಳ್ತಾರೆ, ಲವ್ ಇಸ್ ನಾಟ್ ಲವ್ ವಿಚ್ ಆಲ್ಟರ್ಸ್ ವೆನ್ ಇಟ್ ಆಲ್ಟ್ರೇಷನ್ ಫೈನ್ಸ್ ಅಂತ. ಬದಲಾವಣೆ ಕಂಡು ಬದಲಾಗೋದು ಪ್ರೀತಿನೇ ಅಲ್ವಂತೆ. ಅವ್ರು ಬದಲಾದ್ರ ನೀವು ಬದಲಾಗೋದು ಬೇಡ. ನಿಮ್ಮ ಪ್ರೀತಿ ನಿಜವಾಗಿದ್ರೆ ಅದು ನಿಮ್ಮನ್ನ ಇನ್ನಷ್ಟು ಒಳ್ಳೆಯವರನ್ನಾಗಿ ಮಾಡುತ್ತೆ, ಗಟ್ಟಿಗಾರರನ್ನಾಗಿ ಮಾಡುತ್ತೆ. ಮೂವ್ ಆನ್ ಅಂದ್ರೆ ಅವರನ್ನ ದ್ವೇಷಿಸೋದು ಅಲ್ಲ, ಅವರಿಲ್ಲದೆ ಕೂಡ ನೀವು ನಗೋದಿಕ್ಕೆ ಕಲ್ತ್ಕೊಳ್ಳೋದು. ಒಂದು ದಿನ ಕನ್ನಡಿಯಲ್ಲಿ ನಿಮ್ಮನ್ನ ನೀವೇ ನೋಡ್ಕೊಂಡು ನಗ್ತೀರ, ಯಾರ ರಿಪ್ಲೈಗೋಸ್ಕರನೂ ಅಲ್ಲ, ನಿಮ್ಗೋಸ್ಕರ ನೀವೇನೆ ನೀವಾಗಿನೇ. ಅದೇ ನಿಜವಾದ ಗೆಲುವು. ಹೇಳಿ, ನೀವು ಸದ್ಯಕ್ಕೆ ಮೂವ್ ಆನ್ ನಾಟಕ ಮಾಡ್ತಾ ಇದೀರಾ, ಅಥವಾ ನಿಜವಾಗ್ಲೂ ಮೂವ್ ಆನ್ ಆಗಿದ್ದೀರಾ, ಇಲ್ಲ 1% ಅಲ್ಲಿದ್ದೀರಾ, ಅಥವಾ ಇವತ್ತು ಸ್ಟಾರ್ಟ್ ಮಾಡ್ತೀರಾ ಒಲವಿನ ಆಲಾಪ ಶೋ ಕೇಳಿದ ಮೇಲೆ?

ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥ್. ಒಂದು ಕೊನೆಯ ಕಿವಿ ಮಾತು, ಫೋನ್ ತಗೊಳ್ಳಿ, ಚಾಟ್ ಓಪನ್ ಮಾಡಿ, ಸೀನಾಗಿ ತಿಂಗಳಾದ ಆ ಮೆಸೇಜ್ ನೋಡಿ, ಈಗ ಟೈಪ್ ಮಾಡಿ. ಏನ್ ಬರಿಬೇಕು ಅಂತ ಗೊತ್ತಾಗ್ತಿಲ್ವಾ? ನಾನ್ ಹೇಳ್ತೀನಿ, ನಾನ್ ಹೇಳೋ ಮೆಸೇಜ್ ನ ಬರೀರಿ, ಟೈಪ್ ಮಾಡಿ ಹೇಳ್ತೀನಿ. ಎಸ್ ಕಮ್ ಆನ್, ಟೇಕ್ ಯುವರ್ ವಾಟ್ಸ್ಆಪ್, ಟೈಪ್ ಮಾಡಿ ಇವಾಗ. ಆಯ್ತಾ? ನಿನ್ನ ರಿಪ್ಲೈಗೋಸ್ಕರ ಕಾದು ಕಾದು ನಾನು ನನ್ನನ್ನೇ ಕಳ್ಕೊಂಡಿದ್ದೀನಿ. ಇನ್ ಮುಂದೆ ಕಾಯೋದಿಲ್ಲ, ನಿನ್ ಸಿಗಲ್ಲ ಅಂತ ದುಃಖ ಇಲ್ಲ, ನಾನು ಮತ್ತೆ ನನ್ನನ್ನೇ ಕಂಡ್ಕೊಂಡೆ ಅನ್ನೋ ಖುಷಿ ಇದೆ. ಬಿ ಹ್ಯಾಪಿ, ಗುಡ್ ಬೈ. ಸೆಂಡ್ ಮಾಡಿ. ಯಾಕ್ರಿ ಯೋಚನೆ ಮಾಡ್ತೀರಾ? ನನ್ ಗೊತ್ತು, ತಲೆ ಕೆರ್ಕೋತಾ ಇದ್ದೀರಾ, ಅತ್ತ ಇತ್ತ ನೋಡ್ತಾ ಇದ್ದೀರಾ, ಯೋಚನೆ ಮಾಡ್ತಾ ಇದ್ದೀರಾ ಅಂತ. ನೋ ನೋ ನೋ, ಪರವಾಗಿಲ್ಲ ಪರವಾಗಿಲ್ಲ, ಸೆಂಡ್ ಮಾಡಿ. ಕಳ್ಸಿದ್ರಾ? ಸರಿ, ಈಗ ತಕ್ಷಣ ನಂಬರ್ ಡಿಲೀಟ್ ಮಾಡಿ, ಚಾಟ್ನು ಡಿಲೀಟ್ ಮಾಡಿ. ಇಷ್ಟ ಇದ್ರೆ

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಸಮಯಕ್ಕೆ 9:15:16 ಕೂಡ ಕಾಲಿಟ್ಟಾಯ್ತು. ಸುಕೂನ್ ಕೆ ಪಲ್ ಹಿಂದೆ ಚಿತ್ರಗೀತೆಗಳ ಬೃಹತ್ ಮೆರವಣಿಗೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ ಸ್ನೇಹಿತರೆ. ಇವತ್ತಿನ ಸುಕೂನ್ ಕೆ ಪಲ್ ವಿಶೇಷ ಏನು ಅಂತ ಕೇಳ್ತೀರಾ? ಕಾರ್ಯಕ್ರಮದ ವಿಶೇಷ ಹೌದು, ರಾತ್ರಿ 9:00 ಆಗಿದೆ, ಊಟದ ನಂತರ ಹಾಗೆ ರಿಲ್ಯಾಕ್ಸ್ ಮೂಡಲ್ಲಿರ್ತೀರಿ, ಹಾಗೆ ರಾತ್ರಿಗಳನ್ನು ನೆನಪಿಸ್ಕೊಳ್ಳುವಂತಹ ಸಮಯ. ರಾತ್ ಅನ್ನುವಂತಹ ಒಂದು ಪದವನ್ನು ಆಧರಿಸಿರುವಂತಹ ಚಿತ್ರಗೀತೆಗಳು ಮೂಡಿ ಬರುತ್ತೆ ಇವತ್ತಿನ ಸುಕೂನ್ ಕೆ ಪಲ್ ಕಾರ್ಯಕ್ರಮದಲ್ಲಿ. ರಾತ್ ಅನ್ನುವಂತಹ ಪದವನ್ನು ಆಧರಿಸಿ ಬಹಳ ಬಹಳ ಮಧುರವಾದಂತಹ ಗೀತೆಗಳು ಮೂಡಿ ಬರುತ್ತೆ. ಹಲವಾರು ಗೀತೆ ಇದೆ. ಆಶಾ ಭೋಸ್ಲೆ ಹಾಗೂ ಕಿಶೋರ್ ದಾ ಅವರ ಧ್ವನಿಯಲ್ಲಿರುವಂತಹ ದಿಲ್ ಕಾ ಥಗ್ಗ ಚಿತ್ರದ ಗೀತೆ ಆಗಿರಬಹುದು, ಅದಂತೂ ಎಷ್ಟೆಷ್ಟು ವರ್ಷನ್ಸ್ ಇದೆ ಅಂತಲೇ ಹೇಳೋಕ್ಕಾಗೋದಿಲ್ಲ. ಇನ್ನು ಬುಡ್ಡಾ ಮಿಲ್ಕಯ್ಯ ಚಿತ್ರದಲ್ಲಿ ಮಜ್ರು ಅವರು ಬರೆದಿರುವಂತಹ ಗೀತೆ ಆಗಿರಬಹುದು, ಹಾಗೆ ಸಾಕಷ್ಟು ಗೀತೆಗಳು ಚೋರಿ ಚೋರಿ ಚಿತ್ರದಾಗಿರ್ಬೋದು. ಹೀಗೆ ಒಂದರ ಹಿಂದೆ ಒಂದು ಲೈನ್ ಅಪ್ ಆಗಿದೆ ನಿಮ್ಮೆಲ್ಲರಿಗೋಸ್ಕರ ಸುಕೂನ್ ಕೆ ಪಲ್ ಕಾರ್ಯಕ್ರಮದಲ್ಲಿ. ಮೊಟ್ಟ ಮೊದಲನೇ ಗೀತೆ ಮೂಡಿ ಬರ್ತಾ ಇದೆ ಬುಡ್ಡಾ ಮಿಲ್ಕಯ್ಯ ಚಿತ್ರದ ಗೀತೆ, ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ, ಮಜ್ರು ಅವರ ಸಾಹಿತ್ಯ, ಆರ್ ಡಿ ಬರ್ಮನ್ ಅವರ ಸಂಗೀತ ಸಂಯೋಜನೆಯಲ್ಲಿ. ಈ ಹೊತ್ತಲ್ಲಿ ಸುಕೂನ್ ಕೆ ಪಲ್ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ತೇಜ.

ಸುಕುನ್ ಕೆಪಾಲ್ ಕಾರ್ಯಕ್ರಮದಲ್ಲಿ ಈಗಷ್ಟೇ ಆನ್ ಈವ್ನಿಂಗ್ ಇನ್ ಪ್ಯಾರಿಸ್ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಬಹಳ ಬಹಳ ರೊಮ್ಯಾಂಟಿಕ್ ಆಗಿರುವಂತಹ ಗೀತೆ ಇದಾಗಿತ್ತು. ಮೊಹಮ್ಮದ್ ರಫಿ ಹಾಗೂ ಆಶಾ ಭೋಸ್ಲೆ ಅವರ ಧ್ವನಿಯಲ್ಲಿ ಗೀತೆ ಮೂಡಿ ಬಂದಿತ್ತು. ಇನ್ನು ತಾರಾಗಣದಲ್ಲಿ ಶಮಿ ಕಪೂರ್ ಹಾಗೂ ಶರ್ಮಿಳಾ ಟ್ಯಾಗೋರ್ ಅಂತೂ ಬಹಳ ಮನಮೋಹಕವಾಗಿ ಅಭಿನಯಿಸಿದ್ದಾರೆ. ಅದೇ ಚಿತ್ರದ ಗೀತೆ ಇದಾಗಿತ್ತು, ಶೈಲೇಂದರ್ ಅವರ ಸಾಹಿತ್ಯ ಹಾಗೆ ಶಂಕರ್ ಜಯಕಿಶನ್ ಅವರ ಸಂಗೀತ ಸಂಯೋಜನೆಯಲ್ಲಿ. ಮತ್ತೊಂದು ಸೊಗಸಾಗಿರುವಂತಹ ಗೀತೆ ಮೂಡಿ ಬರ್ತಾ ಇದೆ, ಜ್ವೆಲ್ ಥೀಫ್ ಚಿತ್ರದ್ದು, ಆಶಾ ಭೋಸ್ಲೆ ಅವರ ಧ್ವನಿಯಲ್ಲಿ, ಮಜ್ರು ಅವರ ಸಾಹಿತ್ಯ, ಎಸ್ ಡಿ ಬರ್ಮನ್ ಅವರ ಸಂಗೀತ ಸಂಯೋಜನೆಯಲ್ಲಿ. ಈ ಗೀತೆ ನಿಮ್ಮೆಲ್ಲರಿಗೋಸ್ಕರ, ರಾತ್ ಅನ್ನುವಂತಹ ಪದವನ್ನು ಆಧರಿಸಿ ಇರುವಂತಹ ಚಿತ್ರಗೀತೆಗಳು ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ ಸುಕುನ್ ಕೇಪಲ್ನಲ್ಲಿ.

ಸುಕುನ್ ಕೇಪಾಲ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಈಗಷ್ಟೇ ಚೋರಿ ಚೋರಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ ಕಿಶೋರ್ ದಾ ಅವರ ಧ್ವನಿಯಲ್ಲಿ. ಘರ್ ಚಿತ್ರದ ಗೀತೆ, ಗುಲ್ಜಾರ್ ಅವರ ಸಾಹಿತ್ಯ, ಹಾಗೆ ಆರ್ ಡಿ ಬರ್ಮನ್ ಅವರ ಸಂಗೀತ ಸಂಯೋಜನೆಯಲ್ಲಿ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ನಾವು ಕೇಳ್ತಾ ಇದ್ವಿ ಆಕಾಶವಾಣಿ ಫ್ರಮ್ ರೈನ್ಬೋ 101.3 ಸುಕೂನ್ ಕಿ ಪಲ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಹಾಗೆ ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ಕೂಡ ಆಲಿಸ್ತಾ ಇದ್ದೀವಿ. ರಾತ್ ಅನ್ನುವಂತಹ ಪದವನ್ನು ಆಧರಿಸಿ ಇರುವಂತಹ ಗೀತೆಗಳನ್ನು ನಾವು ಕೇಳ್ತಾ ಇದ್ದೀವಿ. ಮುಂದಿನ ಗೀತೆ, ಈ ಗೀತೆ ಮುಡಿ ಬರ್ತಾ ಇದೆ, ಬಹಳ ಸೊಗಸಾಗಿರುವಂಥ ಗೀತೆ. ಮೊಹಮ್ಮದ್ ರಫಿ ಹಾಗೂ ಸೈರಾ ಬಾನು ಅವರ ಧ್ವನಿಯಲ್ಲಿ ಅಮಾನ್ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ನಿಮ್ಮೆಲ್ಲರಿಗೋಸ್ಕರ ಸುಕುನ್ ಕೆ ಪಲ್ನಲ್ಲಿ

0: ಬೆಳಗನೆ ಸರ ನಗೆಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ
0: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3

0: ಪ್ರೀತಿಯ ಧನ್ಯವಾದಗಳು ಅಂತ ಹೇಳ್ತಾ ಸುಕುನ್ ಕೆ ಪಲ್ ಚಿತ್ರದ ಗೀತೆ ಸುಕುನ್ ಕೆ ಪಲ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ರಾತ್ ಅನ್ನುವಂತಹ ಪದವನ್ನು ಆಧರಿಸಿ ಇರುವಂತಹ ಚಿತ್ರಗೀತೆಗಳನ್ನು ನೀವೆಲ್ಲರೂ ಕೂಡ ಕೇಳಿದ್ರಿ. ಈಗಷ್ಟೇ ಬಹಳ ಸೊಗಸಾಗಿರುವಂತಹ ಗೀತೆ ಮೂಡಿ ಬಂದಿತ್ತು. ಇದಾಗಿತ್ತು ದಿಲ್ ಏಕ್ ಮಂದಿರ್ ಚಿತ್ರದ ಗೀತೆ ಆಗಿತ್ತು. ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ, ಶೈಲೇಂದ್ರ ಅವರ ಸಾಹಿತ್ಯ, ಹಾಗೆ ಶಂಕರ್ ಜಯಕಿಶನ್ ಅವರ ಸಂಗೀತ ಸಂಯೋಜನೆಯಲ್ಲಿ. ಇನ್ನು ಮುಂದಿನ ಕಾರ್ಯಕ್ರಮ ಯಾವುದು ಅಂತ ಕೇಳ್ತಾ ಇದ್ರ ಸ್ನೇಹಿತರೆ, ಹಾಗೆ ಕನಸಿನ ಲೋಕದಲ್ಲಿ ವಿಹರಿಸುವಂತಹ ಸಮಯ.
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
2: ಭಾವಗಳ ಭೋರ್ಗರಿತಕ್ಕೆ ಸ್ವರಗಳ ಸಾಂಗತ್ಯ,
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
1: ಕನಸಿನ ಲೋಕಕ್ಕೆ.
2: ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ಹಾಗೆ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಕನಸಿನ ಲೋಕಕ್ಕೆ ವಿಹರಿಸುವಂತಹ ಸಮಯ ಕನ್ನಡ ಚಿತ್ರ ಗೀತೆಗಳೊಂದಿಗೆ ನಾವೆಲ್ಲರೂ ಕೂಡ ಸಾಗೋಣ. ಮೊಟ್ಟ ಮೊದಲನೇ ಗೀತೆ ಮೂಡಿ ಬರ್ತಾ ಇದೆ ಎಸ್ ಪಿ ಬಿ ಅವರ ಧ್ವನಿಯಲ್ಲಿ. ನವತಾರೆ ಚಿತ್ರದ ಗೀತೆ ಚಿತ್ರ ಅವರು ಕೂಡ ಧ್ವನಿ ಕೊಡಿಸಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ಹಾಗೆ ಅವರದೇ ಸಂಗೀತ ಇರುವಂತಹ ಆಹಾ ನಿಶಬ್ ವಾಗಿರುವಾಗ ಈ ಗೀತೆಯನ್ನ ಕೇಳಬೇಕು. ಈ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ. ಈ ಹೊತ್ತಲ್ಲಿ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ತೇಜ.

ಯಶಸ್ಸಿನ ಲೋಕದಲ್ಲಿ ವಿಹರಿಸ್ತಾ ಇದ್ದೀವಿ. ಹಾಗೆ ಮುಂದಿನ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ. ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ಮಣ್ಣಿನ ದೋಣಿ ಚಿತ್ರದ ಗೀತೆ ಚಿತ್ರ ಅವರು ಕೂಡ ಧ್ವನಿಗೊಳಿಸಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ಹಾಗೆ ಅವರದೇ ಸಂಗೀತದಲ್ಲಿ ರಿದಮ್ ಪೊಯಮ್ ಅಂತ ಪದ ಜೋಡಣೆ ಇರುವಂತಹ ಸೂಪರ್ ಆಗಿರುವಂತಹ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಕೇಳ್ತಾ ಇದ್ದಾರೆ ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್. ಕನಸಿನ ಲೋಕದಲ್ಲಿ ವಿಹರಿಸ್ತಾ ಇದ್ದೇವೆ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಎಸ್ ಪಿ ಪಿ ಅವರ ಧ್ವನಿಯಲ್ಲಿ ತಾವರೆ ಕೆಂದಾವರೆ ಅಂತ ಹಾಡ್ತಾ ಇದ್ದಾರೆ ಮಹಾಕ್ಷತ್ರಿಯ ಚಿತ್ರದ್ದು. ಚಿತ್ರ ಅವರು ಕೂಡ ಧ್ವನಿಗೂಡಿಸಿದ್ದಾರೆ ಹಂಸಲೇಖ ಅವರ ಸಾಹಿತ್ಯ ಹಾಗೆ ಅವರದೇ ಸಂಗೀತದಲ್ಲಿ. ಈಗಷ್ಟೇ ಮೂಡಿ ಬಂದಿದ್ದು ಚಿರಬಾಂಧವ್ಯ ಚಿತ್ರದ ಗೀತೆ ಆಗಿತ್ತು. ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಗೀತೆ ಮೂಡಿ ಬಂದಿದ್ದು ಹಂಸಲೇಖ ಅವರ ಸಾಹಿತ್ಯ ಹಾಗೆ ಅವರದೇ ಸಂಗೀತದಲ್ಲಿ.

ಹೌದು, ಹಾಡುಗಳನ್ನು ಕೇಳ್ತಾ ಇದ್ರೆ ಪ್ರೇಮ ಹಬ್ಬವೇ ಸರಿ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ ಸ್ನೇಹಿತರೆ. ಈ ಸೊಗಸಾಗಿರುವಂತಹ ಗೀತೆ ಸುನಿಗಮ್ ಅವರ ಧ್ವನಿಯಲ್ಲಿ, ಸೂಪರ್ ಸ್ಟಾರ್ ಚಿತ್ರದ ಗೀತೆ. ಹಂಸಲೇಖ ಅವರು ಕೂಡ ಧ್ವನಿ, ಹಂಸಲೇಖ ಅವರ ಸಾಹಿತ್ಯ ಹಾಗೆ ಅವರದೇ ಸಂಗೀತ, ನಂದಿತಾ ಅವರು ಕೂಡ ಧ್ವನಿಗೂಡಿಸಿದ್ದಾರೆ.

ಒನ್ ಆಫ್ ದಿ ರೇರೆಸ್ಟ್ ಸಾಂಗ್ ಅಂತ ಹೇಳಬೇಕು, ಯಾಕಂದರೆ ಜಾನಕಿ ಅವರ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಈ ಸೊಗಸಾಗಿರುವಂಥ ಗೀತೆ ಮೂಡಿ ಬಂದಿತ್ತು. 1979 ತೆರೆ ಕಂಡಂತಹ ಐ ಲವ್ ಯು ಚಿತ್ರದ ಗೀತೆ ಇದಾಗಿತ್ತು. ಶಂಕರ್ ನಾಗ್ ಅವರ ಅಭಿನಯದಲ್ಲಿ ತೆರೆ ಕಂಡಂತಹ ಚಿತ್ರ ಇದಾಗಿತ್ತು. ಚಿಯೋದಯ ಶಂಕರ್ ಅವರ ಸಾಹಿತ್ಯ, ಸತ್ಯಮ್ಮ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಗೀತೆಯನ್ನು ಕೇಳಿದ್ರಿ. ಇನ್ನು ಮುಂದಿನ ಗೀತೆ ಮೂಡಿ ಬರ್ತಾ ಇದೆ ಎಸ್ ಪಿ ಬಿ ಅವರ ಧ್ವನಿಯಲ್ಲಿ. ಸಪ್ತಪದಿ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಸಂಗೀತ ಕಟ್ಟಿಯವರು ಕೂಡ ಧ್ವನಿಗೂಡಿಸಿದ್ದಾರೆ. ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಹಾಗೆ ಚಿಯೋದಯ ಶಂಕರ್ ಅವರ ಸಾಹಿತ್ಯ ಈ ಗೀತೆಗಿದೆ.

ಭಾಳ ಸೊಗಸಾಗಿರುವಂಥ ಗೀತೆ ಇದಾಗಿತ್ತು ಸ್ನೇಹಿತರೆ. ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ಸೊಗಸಾಗಿರುವಂಥ ಗೀತೆ ಮೂಡಿ ಬಂದಿತ್ತು. ಕ್ಷೀರ ಸಾಗರ ಚಿತ್ರದ್ದು, ಚಿತ್ರ ಅವರು ಕೂಡ ಧ್ವನಿ ಕೊಡಿಸಿದರು. ಶಿವದಯ ಶಂಕರ್ ಅವರ ಸಾಹಿತ್ಯ ಈ ಗೀತೆ ಇತ್ತು. ಯಾರ್ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ, ಕಿಶನ್ ರೋಷನ್, ಶೋಭಾರಾಣಿ ಹನುಮಂತೇಗೌಡ ಅವರು ಹಾಡಲಿ ಮಳವಳ್ಳಿ ತಾಲೂಕಿನಿಂದ, ಹಾಗೆ ಬೂದಿಗೆರೆಯಿಂದ ಮುರಳಿ ಮತ್ತು ಸಂದೇಶ ಕಳಿಸ್ಕೊಟ್ಟು ಿದ್ದಾರೆ ಸುಧಾ ಬೂದಿಹಾಳದಿಂದ, ಹಾಗೆ ಪ್ರಭಾಕರಯ್ಯ ಚೈತ್ರಾಯನ್ ಮಠದ ಹಂಪನೂರು ಗ್ರಾಮ ಚಿತ್ರದುರ್ಗದಿಂದ, ಹಾಗೆ ತೀರ್ಥೇಶ್ ಚನ್ನಪಟ್ಟಣದಿಂದ, ಹಾಗೆ ಶಾಂತಾಚಾರ್ ಬಡಿಗೇರ್ ಅವರ ಸಂದೇಶ ಕೂಡ ಬಂದಿದೆ. ಮತ್ತು ಸಂದೇಶ ಕಳಿಸ್ಕೊಡ್ತಾರೆ ನಮ್ಮ ರನ್ನಿಂಗ್ ವ್ಯಾತ್ 435, ಹಾಗೆ ಧರ್ಮಣ್ಣಾದಿನಿ ಅವರ ಸಂದೇಶ ಕೂಡ ಬಂದಿದೆ, ಹಾಗೆ ಕೀರ್ತನ ಮಗ್ಡಿ ರೋಡ್ನಿಂದ ಸಂದೇಶವನ್ನು ಕಳಿಸಿ ಸೂಪರ್ ಸಾಂಗ್ಸ್ ಅಂತ ಹೇಳ್ತಾ ಇದ್ದಾರೆ. ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ,

ಬಗ್ಗೆ ಸಂದೇಶ ಕಳಿಸ್ಕೊಟ್ಟಿದ್ದಾರೆ ಶ್ರೀನಾಥ್ ಕೆ ಪಿ ಅಗ್ರಹಾರ ಇಲ್ಲಿಂದ. ಹಾಗೆ ಚಿದಾನಂದ ಟಿ ವಿ ಸರ್ಕಲ್ ಹೊಸದುರ್ಗದಿಂದ, ಮಂಜುಳಾ ಕುಮಾರಿ ಎಂ ಪಿ ಅಂಜನಾಪುರದಿಂದ, ಮತ್ತು ಮಂಗಳಾ ಮೈಸೂರಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕೆ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು ಅಂತ ಹೇಳ್ತಾ ಕಾರ್ಯಕ್ರಮದ ಕಡೆಯ ಹಂತದಲ್ಲಿದ್ದೀವಿ. ಕಡೆಯ ಗೀತೆ ಮೂಡಿ ಬರ್ತಾ ಇದೆ. ಸೋನು ನಿಗಮ್ ಅವರ ಧ್ವನಿಯಲ್ಲಿ ಕಡ್ಡಿಪುಡಿ ಈ ಚಿತ್ರದ ಗೀತೆ, ಈ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ತೇಜ. ಕನಸಿನ ಲೋಕ ಕಾರ್ಯಕ್ರಮಕ್ಕೆ ತೆರೆ ಇಳಿಯುವಂತಹ ಸಮಯ. ನಿಮಗೂ ಕೂಡ ಶುಭರಾತ್ರಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲಿನ ಕಾರ್ಯಕ್ರಮಗಳನ್ನು ಕೇಳಿದ್ರಿ. ಇನ್ನು ಮುಂದೆ ದೆಹಲಿ ಕೇಂದ್ರದ ಎಫ್ಎಂ ಗೋಲ್ಡ್ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳಬಹುದು. ನಮ್ಮ ನಿಲಯದ ಕಾರ್ಯಕ್ರಮಗಳು ನಾಳೆ ಬೆಳಿಗ್ಗೆ 5:53 ಪ್ರಾರಂಭವಾಗುತ್ತದೆ. ಇದುವರೆಗೂ ನಿಮ್ಮ ಜೊತೆ ಇದ್ದಿದ್ದು ತೇಜ. ಎಲ್ಲರಿಗೂ ನಮಸ್ಕಾರ, ಶುಭರಾತ್ರಿ.